ಶುಭೋದಯ, ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಸ್ನೇಹಿತರೆ, ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 20ನೇ ದಿನ, ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 12ನೇ ತಾರೀಕು ಸೋಮವಾರ. ಇದೀಗ ಸಮಯ ಸರಿಯಾಗಿ 5:59. ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ.

101.3 ಸಮಯ ಸರಿಯಾಗಿ 6:10. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಸಮಸ್ತ ಕೇಳುಗ ಬಂಧುಗಳೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ದಸರಾ ಶುರುವಾಗಿದೆ, ಎಲ್ಲರ ಮನೆ ಮನೆಗಳಲ್ಲೂ ಸಂತಸ ತುಂಬಿ ತುಳುಕ್ತಾ ಇದೆ. ಈ ಸಂತಸವನ್ನು ಇಮ್ಮಡಿಗೊಳಿಸೋಕೆ ಅಂತ ಎಲ್ಲ ಮನೆಗಳಲ್ಲೂ ವಿಶೇಷವಾದ ಸಹಸ್ರನಾಮಗಳು, ವಿಶಿಷ್ಟವಾದ ತಾಯಿಯ ಸ್ತೋತ್ರಗಳನ್ನು ಹೇಳ್ತಾ ಇರ್ತೀರಿ. ಇವತ್ತು ನಾವು ನಾದಾರ್ಚನೆಯಲ್ಲಿ ಮಾತಾಡ್ತಾ ಇರೋದು ನವದುರ್ಗೆಯರ ರೂಪ ಮತ್ತು ಪ್ರಮುಖ ಗುಣಗಳನ್ನು ಮಾತಾಡ್ತಾ ಇದ್ದೀವಿ. ಈ ವಿಷಯವನ್ನು ಮಾತಾಡ್ತಾ ಸಾಕ್ತೀವಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ನವರಾತ್ರಿ ಅಂದರೆ ಕೇವಲ 9 ದಿನಗಳ ಪೂಜೆ, ಅಲಂಕಾರ, ನೈವೇದ್ಯ ಮತ್ತು ಸಂಭ್ರಮ ಅಷ್ಟೇ ಅಲ್ಲ, ಅದು ನಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿಕೊಳ್ಳೋ, ಭಯವನ್ನು ಮೀರಿ ನಿಲ್ಲೋ ಮತ್ತು ಬದುಕಿನ ಸವಾಲುಗಳನ್ನು ಧೈರ್ಯದಿಂದ ಎದುರಿಸೋ ಸಂಕೇತನೂ ಹೌದು. ದುರ್ಗೆಯ ಪ್ರತಿಯೊಂದು ರೂಪವು ಒಂದು ವಿಶಿಷ್ಟ ಗುಣವನ್ನು ಪ್ರತಿನಿಧಿಸುತ್ತೆ ಅಂದರೆ ಅದು ಸುಳ್ಳಲ್ಲ. ಆ ಗುಣಗಳನ್ನು ಇವತ್ತಿನ ಬದುಕಿನ ಜೊತೆಗೆ ಬೆಸೆಯೋ ಪ್ರಯತ್ನ ನಾವು ಖಂಡಿತ ಮಾಡಬೇಕು. ನವರಾತ್ರಿ ಬರೀ ಆಚರಣೆಯಾಗಿ ಉಳಿದಿದೆ, ಆತ್ಮಾವಲೋಕನದ ಹಬ್ಬವೂ ಕೂಡ ಆಗಬೇಕು ಅಲ್ವಾ?

ಸಮಯ ಸರಿಯಾಗಿ 6:33 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ನಾದಾರ್ಜನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಇವತ್ತು ನವದುರ್ಗೆಯರ ರೂಪ ಮತ್ತೆ ಗುಣಗಳನ್ನ ನಾವು ಮಾತಾಡ್ತಾ ಇದ್ದೀವಿ ನಾದಾರ್ಜನೆ ಕಾರ್ಯಕ್ರಮದಲ್ಲಿ. ನವದುರ್ಗೆಯರಲ್ಲಿ ಮೊದಲನೇ ರೂಪ ಶೈಲಪುತ್ರಿ, ಅಂದ್ರೆ ಸ್ಥಿರತೆ. ನವದುರ್ಗೆಯ ಮೊದಲ ರೂಪವಾದ ಶೈಲಪುತ್ರಿ ಪರ್ವತಗಳ ಪುತ್ರಿ ಅಂತ ಪ್ರಸಿದ್ಧಳು. ಪ್ರಕೃತಿಯ ಶಕ್ತಿ ಮತ್ತೆ ದೃಢತೆಯನ್ನ ಪ್ರತಿನಿಧಿಸುವ ಈ ರೂಪವು ಬದುಕಿನ ಏರಿಳಿತಗಳ ಮಧ್ಯೆಯೂ ಗುರಿಯತ್ತ ಸ್ಥಿರವಾಗಿ ಸಾಗುವಂತಹ ಒಂದು ಸಂದೇಶವನ್ನ ಕೊಡುತ್ತೆ. ಇನ್ನು ಎರಡನೇ ರೂಪ ಬ್ರಹ್ಮಚಾರಿಣಿ, ಅಂದ್ರೆ ತಾಳ್ಮೆ, ತಪಸ್ಸು, ಸಂಯಮ ಮತ್ತು ದೃಢ ಸಂಕಲ್ಪದ ಪ್ರತೀಕ. ಬ್ರಹ್ಮಚಾರಿಣಿ ತಾಳ್ಮೆಯಿಂದ, ಶ್ರದ್ಧೆ ಮತ್ತು ಪರಿಶ್ರಮದಿಂದ ಮುನ್ನಡೆಯುವಂತಹ ಮಹತ್ವವನ್ನ ಈ ರೂಪ ನೆನಪಿಸುತ್ತೆ. ಅಂದ್ರೆ ಇವತ್ತು ಬ್ರಹ್ಮಚಾರಿಣಿ ತಾಳ್ಮೆ, ಇದು ಬಿಳಿಯ ಬಣ್ಣವನ್ನ ಪ್ರತಿನಿಧಿಸುತ್ತೆ. ಇನ್ನು ಮೂರನೇದು ಚಂದ್ರ ಘಂಟ, ಅಂದ್ರೆ ಧೈರ್ಯ. ಹಣಿಯ ಮೇಲಿನ ಅರ್ಧಚಂದ್ರದ ಘಂಟೆಯಾಕಾರದ ಗುರುತಿನಿಂದ ಚಂದ್ರ ಘಂಟ ಅನ್ನು ಹೆಸರು ಪಡೆದ ದೇವಿಯು ಶೌರ್ಯ ಮತ್ತು ಸಾಹಸದ ಸಂಕೇತ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕೆ ಮತ್ತು ಸಂಕಷ್ಟಗಳನ್ನ ಧೈರ್ಯದಿಂದ ಎದುರಿಸೋಕೆ ಈ ರೂಪ ಪ್ರೇರಣೆಯನ್ನ ನೀಡುತ್ತೆ. ಸಮಯ ಸರಿಯಾಗಿ 6:35 ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಮುಂದೆ ನಾದಾರ್ಚನೆಯಲ್ಲಿ ನೀವು ಕೇಳೋದು ಸಿನಿಮಾ ಭಕ್ತಿ ಗೀತೆಗಳನ್ನು.

ಸಮಯ 6:41 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾದಾರ್ಜುನೆಯಲ್ಲಿ ನವದುರ್ಗೆಯರ ರೂಪ ಮತ್ತೆ ಅವರ ಗುಣಗಳನ್ನ ನಾವು ಮಾತಾಡ್ತಾ ಇದ್ದೀವಿ. ಇನ್ನು ನಾದಾರ್ಜುನೆಯಲ್ಲಿ ನಾವು ಮಾತಾಡಿದ್ದು ಮೂರನೇ ರೂಪವಾದ ಚಂದ್ರಘಂಟ ಬಗ್ಗೆ ಮಾತಾಡಿದ್ವಿ. ನಾಲ್ಕನೆಯದು ಕೂಷ್ಮಾಂಡ, ಅಂದ್ರೆ ಸೃಜನಶೀಲತೆ. ಒಂಥರ ಒಂದು ದಿವ್ಯ ನಗುವಿನಿಂದ ಬ್ರಹ್ಮಾಂಡಕ್ಕೆ ಜೀವ ಚೈತನ್ಯ ನೀಡುವವಳು ಅನ್ನೋ ನಂಬಿಕೆಗೆ ಪಾತ್ರಳಾದ ಕೂಷ್ಮಾಂಡ ಸೃಷ್ಟಿ ಮತ್ತು ಚೈತನ್ಯದ ಪ್ರತೀಕ. ಕತ್ತಲೆಯ ಮಧ್ಯೆಯೂ ಹೊಸ ಸಾಧ್ಯತೆಗಳನ್ನು ಕಂಡುಕೊಳ್ಳುವಂತಹ ಒಂದು ಆಶಾವಾದವನ್ನು ಪ್ರತಿನಿಧಿಸ್ತಾಳೆ ಕೂಷ್ಮಾಂಡೆ. ಇನ್ನು ಐದನೆಯದು ಸ್ಕಂದಮಾತೆ, ಪ್ರೀತಿ ಮತ್ತು ಕಾಳಜಿ. ಸುಬ್ರಹ್ಮಣ್ಯನ ತಾಯಿಯಾದ ಸ್ಕಂದಮಾತೆ ಮಾತೃತ್ವ, ಪ್ರೀತಿ ಮತ್ತು ರಕ್ಷಣೆಯ ಸಂಕೇತ. ಮಕ್ಕಳಿಗೆ ಮಾರ್ಗದರ್ಶನ ನೀಡೋದು, ಕುಟುಂಬವನ್ನು ಪ್ರೀತಿಯಿಂದ ಮುನ್ನಡೆಸೋದು ಮತ್ತು ಇತರರ ಕಷ್ಟಗಳಿಗೆ ಸ್ಪಂದಿಸುವ ಗುಣಗಳನ್ನು ನೆನಪಿಸುತ್ತೆ. ಆರನೇ ರೂಪ ಕಾತ್ಯಾಯಿನಿಯದ್ದು, ಇದು ನ್ಯಾಯದ ರೂಪವನ್ನು ಹೇಳುತ್ತೆ. ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವ ವೀರ ರೂಪಿಣಿ ಕಾತ್ಯಾಯಿನಿ. ಅನ್ಯಾಯ, ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧ ನಿಲ್ಲುವ ಧೈರ್ಯ ಮತ್ತು ನ್ಯಾಯದ ಪರವಾಗಿ ಧ್ವನಿ ಎತ್ತುವ ಮನೋಬಲವನ್ನು ಸಂಕೇತಿಸುತ್ತೆ. ನಾವು ಇವತ್ತು ನಾದಾರ್ಜುನೆಯಲ್ಲಿ ಮಾತಾಡ್ತಾ ಇರೋದು ಹೌದು ನವದುರ್ಗೆಯರ ರೂಪ ಮತ್ತು ಗುಣಗಳ ಕುರಿತಾಗಿ. ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 6:48 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಾದಾರ್ಜುನೆಯಲ್ಲಿ ಇವತ್ತು ನಾವು ನವದುರ್ಗಿಯರ ರೂಪ ಮತ್ತೆ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ನವದುರ್ಗಿಯರ ರೂಪದಲ್ಲಿ 6ನೇ ರೂಪ ಕಾತ್ಯಾಯನಿಯದ್ದು, ಅದು ನ್ಯಾಯವನ್ನ ತೋರಿಸುತ್ತೆ. ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವ ವೀರ ರೂಪಿಣಿ ಕಾತ್ಯಾಯಿನಿ. ಅನ್ಯಾಯ, ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧ ನಿಲ್ಲುವ ಧೈರ್ಯ ಮತ್ತು ನ್ಯಾಯದ ಪರವಾಗಿ ಧ್ವನಿಯೆತ್ತುವ ಮನೋಬಲವನ್ನು ಸಂಕೇತಿಸುತ್ತೆ. 7ನೆಯದು ಕಾಳರಾತ್ರಿ, ಭಯವನ್ನು ಗೆಲ್ಲುವಂತಹ ಬೆಳಕು. ನವದುರ್ಗಿಯ ಉಗ್ರ ರೂಪಗಳಲ್ಲಿ ಒಂದಾದ ಕಾಳರಾತ್ರಿ ಅಜ್ಞಾನ ಮತ್ತು ದುಷ್ಟಶಕ್ತಿಗಳ ನಾಶದ ಸಂಕೇತ. ಕಷ್ಟಗಳಿಂದ ಓಡಿ ಹೋಗದೆ ಅವುಗಳನ್ನು ಎದುರಿಸೋದು, ಭಯದ ಆಚೆ ಇರುವ ಶಕ್ತಿಯನ್ನು ಅರಿಯೋದು ಸಂದೇಶವನ್ನು ಈ ಕೊಡುವಂಥದ್ದು ಕಾಲರಾತ್ರಿ. ಇನ್ನು 8ನೇ ರೂಪ ಮಹಾಗೌರಿಯದ್ದು, ಶಾಂತಿ ಮತ್ತು ಶುದ್ಧತೆ. ಶಾಂತ ನಿರ್ಮಲ ಸ್ವರೂಪದ ಮಹಾಗೌರಿ ಪಾವಿತ್ರ ಮತ್ತು ನೆಮ್ಮದಿಯ ಸಂಕೇತ. ಮನಸ್ಸಿನ ಕಲ್ಮಶವನ್ನು ತೊಡೆದುಹಾಕಿ ಕ್ಷಮೆ, ಸರಳತೆ ಮತ್ತು ಸಕಾರಾತ್ಮಕ ಚಿಂತನೆಗಳಿಗೆ ಬದುಕಿನಲ್ಲಿ ಜಾಗ ನೀಡುವ ಮಹತ್ವವನ್ನು ಸಾರುತ್ತದೆ. ಇನ್ನು 9ನೆಯ ರೂಪ ಸಿದ್ಧಿದಾತ್ರಿ, ಅಂದರೆ

ಸಾಧನೆಯನ್ನ ತೋರಿಸುವಂತದ್ದು. ಸಿದ್ಧಿಗಳನ್ನ ಕರುಣಿಸುವ ದೇವಿಯಾಗಿ ಸಿದ್ಧಿದಾತ್ರಿಯನ್ನ ಆರಾಧಿಸಲಾಗುತ್ತೆ. ಜ್ಞಾನ, ಸಾಧನೆ ಮತ್ತು ಪರಿಪೂರ್ಣತೆಯ ಸಂಕೇತವಾದ ಈ ರೂಪವು ನಿರಂತರ ಪ್ರಯತ್ನ, ಆತ್ಮವಿಶ್ವಾಸ ಮತ್ತು ವಿನಯದ ಜೊತೆ ಗುರಿ ತಲುಪುವ ಸಂದೇಶವನ್ನ ಕೊಡುತ್ತೆ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in.
2: ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಬೆಂಗಳೂರಿನ ಹೆಬ್ಬಾಳಕ್ಕೆ ಇರುವ ಐತಿಹಾಸಿಕ ಹೆಸರೇನು?
3: ಶ್ರೋತೃಗಳೆಲ್ಲರಿಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆಯ ಕುರಿತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.
4: PVK ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂತಹ PV ಕೃಷ್ಣಮೂರ್ತಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಾಚೀನ ಆಡಳಿತ ಘಟಕಗಳು ಈ ವಿಭಾಗದಲ್ಲಿ ಒಂದು ಹೆಚ್ಚಿನ ಕೆಲಸ ಸಂಶೋಧನೆಗಳನ್ನ ಮಾಡಿದ್ದೀರಾ. ಈ ಒಂದು ಪ್ರಾಚೀನ ಆಡಳಿತ ಘಟಕಗಳು ಈ ಒಂದು ಸಂಶೋಧನೆ ಮಾಡಿರೋದ್ರ ಬಗ್ಗೆ ನಮ್ಮ ಸಮಾಜಕ್ಕೆ ಏನ್ ಅನುಕೂಲ ಆಗತ್ತೆ ಸರ್?
5: ಪ್ರಾಚೀನ ಕಾಲದಲ್ಲಿ ಹೇಗೆ ಆಡಳಿತ ಘಟಕಗಳು ರೂಪುಗೊಳ್ತಾ ಇತ್ತು ಅನ್ನೋದು ತಿಳ್ಕೊಬಹುದು. ಅವು ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ಪರಿಸರದಲ್ಲಂತೂ ಆಡಳಿತ ಘಟಕಗಳಂದ್ರೆ ಅವು ಪ್ರಾದೇಶಿಕ ಅಂದ್ರೆ ಭೌಗೋಳಿಕ ಆಡಳಿತ ಘಟಕಗಳೇ ಆಗಿದೆ. ಅದು ಗಮನಿಸಬೇಕು. ಇವಾಗ ಬೆಂಗಳೂರಿನಲ್ಲಿ ಈ ಪಶ್ಚಿಮ ಭಾಗದಲ್ಲಿ ಅರ್ಕಾವತಿ ನದಿ, ಪೂರ್ವ ಭಾಗದಲ್ಲಿ ದಕ್ಷಿಣ ಪಿನಾಯಕಿ, ಇವೆರಡೂ ನದಿಗಳ ಮಧ್ಯದಲ್ಲಿ ಬೆಂಗಳೂರು ಇರೋದು. ಅದರಿಂದ ಅರ್ಕಾವತಿ ನದಿ ಕಣಿವೆಗೇನೆ ಬೇರೆ ಹೆಸರುಗಳಿರುತ್ತೆ. ಇನ್ನು ಸ್ವಲ್ಪ ಕೆಳಕ್ಕೆ ಹೋದ ಚನ್ನಪಟ್ಟಣದ ಹತ್ರ ಹೋಗ್ತಾ ಅರ್ಕಾವತಿ ನದಿ, ಅದು ಕಿಳಲೆನಾಡು. ಆ ಪದಗಳು ಇವಾಗ ಬೆಂಗಳೂರು ಅನ್ನೋದಕ್ಕೆ ಅರ್ಥ ಸಿಗಲ್ಲ. ಅದೇ ತರನೇ ಬೇಗೂರು ಅನ್ನೋದಕ್ಕೂ ಅರ್ಥ ಸಿಗಲ್ಲ. ಇವಾಗ ಬೇಗೂರು, ಆದ್ರೆ ಶಾಸನಗಳಲ್ಲಿ ಅದು ಬೆಂಪೂರು ಅಂತ. ಆಮೇಲೆ ಮಧ್ಯಕಾಲ ಶಾಸನದಲ್ಲಿ ಬೇಹೂರು ಇದೆ, ಕೊನೆ ಶಾಸನದಲ್ಲಿ ಬೇಗೂರು. ಈ ತರ ಅನೇಕ ಹೆಸರುಗಳೆಲ್ಲ ಹಾಗೆ ಅವು ಹೆಬ್ಬಾಳದ ಹೆಸರದಲ್ಲಿ ಬರ್ತದೆ. ಪೆರ್ಪೊಳಲ್ ಅಂತ, ಪೆರ್ಪೊಳಲ್ ಅಂದ್ರೆ ಪಿರಿಯ ಪಟ್ಟಣ, ದೊಡ್ಡ ಪಟ್ಟಣ. ಅದು ಪೆರ್ಪೊಳಲ್ 30 ಅಂತ ಬರುತ್ತೆ ಆ ಶಾಸನದಲ್ಲಿ. ಅಂದ್ರೆ 30 ಗ್ರಾಮಗಳಿಗೆ ಅದು ಹೆಡ್ ಕ್ವಾರ್ಟರ್ ಆಗಿದೆ. ಇದು ನಮ್ಮ ಬೇಗೂರು ಬಂದ್ಬಿಟ್ಟು ಬೆಂಪೂರ್ 12 ಅಂತಾರೆ, ಅಂದ್ರೆ 12 ಗ್ರಾಮಗಳಿಗೆ ಹೆಡ್ ಕ್ವಾರ್ಟರ್
4: ಆಗಿದೆ.
5: ಆತರ ಹಳೆ ಕಾಲದಲ್ಲಿ.
0: ಈಗ ಒಂದು ಆಡಿಯೋ ಕ್ಲಿಪಿಂಗ್ ಅನ್ನ ಕೇಳ್ಕೊಂಡ್ ಬರೋಣ.
6: ಮೇ ಕಮಿನ್ ಸರ್.
4: ಓ ಕರಣ್, ಬನ್ನಿ ಬನ್ನಿ, ಏನ್ ಸಮಾಚಾರ
6: ಸರ್? ನಮ್ಮೂರಲ್ಲಿ ತೇರುಂಟು, ಒಂದು ವಾರ ರಜೆ ಬೇಕಿತ್ತು ಸರ್.
4: ವೆರಿ ಗುಡ್, ವೆರಿ ಗುಡ್. ಇನ್ನೂ ತೇರಿಗೆ ಹೋಗ್ತೀನಿ, ಒಂದ್ ವಾರ ರಜೆ ಬೇಕು ಅಂತ ಹೇಳ್ತಕ್ಕಂತ ಸಂಪ್ರದಾಯ ಇನ್ನೂ ಉಳ್ಕೊಂಡಿದೆಯಲ್ಲ. ಐ ಅಪ್ರಿಷಿಯೇಟ್ ರಿಯಲಿ. ಒಂದ್ ವಾರ ಏನು, 10 ದಿನನೇ ಹೋಗಿ ಬನ್ನಿ. ಅಂದಾಗೆ ಕರಣ್, ನಿಮ್ ಊರ ಹೆಸರೇನು?
6: ಓ ನಮ್ಮ ಊರ ಹೆಸರು ಸರ್, ಉಡುಪಿ ಹತ್ರ ಪಾಂಗಳ.
4: ಪಾಂಗಳ, ವೆರಿ ನೈಸ್, ವೆರಿ ನೈಸ್. ನಿಮ್ ಊರ ಹೆಸರು ತುಂಬಾ ಚೆನ್ನಾಗಿದೆ. ಏನು ನಿಮ್ ಊರಿನ ಹೆಸರು ಮೀನಿಂಗ್
6: ಸರ್? ಅದು ನಿಜ ಹೇಳಬೇಕಾದ್ರೆ ನಂಗೆ ಸಹ ಗೊತ್ತಿಲ್ಲ.
4: ನೋ, ಇಟ್ಸ್ ವೆರಿ ರಾಂಗ್ ಮಿಸ್ಟರ್ ಕರಣ್. ನೋಡಿ, ಮೊದಲು ನಿಮ್ಮನ್ನ ನೀವು ಅರಿಬೇಕು ಅಂದ್ರೆ ನಿಮ್ ಹೆಸರಿನ ಮೀನಿಂಗ್ ಏನು, ನಿಮ್ಮ ಊರ ಹೆಸರು, ಹುಟ್ಟೂರ ಹೆಸರು, ಆ ಹೆಸರು ಯಾಕೆ ಬಂತು, ಇದೆಲ್ಲ ಇತಿಹಾಸವನ್ನು ನೀವು ತಿಳ್ಕೋಬೇಕು. ಆಗ ಮಾತ್ರ ಈ ಜಾತ್ರೆ ಉತ್ಸವವನ್ನ ಇನ್ನೂ ಮೀನಿಂಗ್ಫುಲ್ ಆಗಿ ಮಾಡ್ಬೋದು. ನೀವು ಊರಿಗೆ ಹೋಗಿ ಬಂದವ್ರೆ ನಿಮ್ ಊರಿನ ಹೆಸರು ವಿಶೇಷತೆ ಬಗ್ಗೆ ನನಗೆ ರಿಪೋರ್ಟ್ ಮಾಡ್ಬೇಕು.
6: ಓಕೆ ಸರ್, ಓಕೆ ಸರ್.
4: ಇವತ್ತಿನ ಯುವ ಜನತೆಗೆ ಪ್ರಾಚೀನ ಆಡಳಿತ ಘಟಕಗಳ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಏನ್ ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ತಮ್ಮಿಂದ ಸಂದೇಶ ಸರ್.
5: ಅನುಕೂಲ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಾಚೀನ ಕಾಲದಲ್ಲಿ ಭೌಗೋಳಿಕತೆ ಹೇಗಿತ್ತು, ಭೂಗೋಳದ ಅರ್ಥ ಮಾಡ್ಕೊಂಡ್ಲಿಕ್ಕೆ ಸಾಧ್ಯ ಆಗ್ತೈತೆ. ಅಂದ್ರೆ ಭೂಗೋಳ ಯಾವುದೇ ಚರಿತ್ರೆ ನಡೆಯೋದೇ ಭೂಮಿ ಮೇಲೆ, ಭೂಮಿ ಸ್ವರೂಪದ ಮೇಲೆನೆ ಅದು ಅಲ್ಲಿನ ಚರಿತ್ರೆ ರೂಪಗಳು. ಅದರಿಂದ ಇಲ್ಲಿನ ಆಗುಗಳಿಗೆ ಭೂ ಪರಿಸ್ಥಿತಿಗಳು ಅಥವಾ ಅದರ ಮೇಲೆ ಇದ್ದಿದ್ದು ಇದು ಕೂಡ ತುಂಬಾ ಇದಿರ್ತದೆ. ಇಂಥದನ್ನ ಅರ್ಥ ಮಾಡ್ಕೊಬೇಕಾದ್ರೆ ನಮಗೆ ಈ ಪ್ರಾಚೀನ ಆಡಳಿತ ಘಟಕಗಳು ಅಥವಾ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ತಿಳ್ಕೊಂಡಿರ್ಲೇಬೇಕು. ಅದು ತುಂಬಾ ಬೇಸಿಕ್ ಆದ ಇನ್ಫಾರ್ಮೇಶನ್ ಕೊಡ್ತದೆ.
4: ಪ್ರಾಚೀನ ಆಡಳಿತ ಘಟಕಗಳ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ
5: ಸರ್. ನಮಸ್ಕಾರ.
2: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ಪೆರ್ಪಳಲ್, ಇದು ಬೆಂಗಳೂರಿನ ಹೆಬ್ಬಾಳಕ್ಕೆ ಇರುವ ಐತಿಹಾಸಿಕ ಹೆಸರು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ
1: ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಚೆನ್ನೈ ನಗರೆ ಭಾರತೀಯ ಪ್ರೌದ್ಯೋಗಿಕಿ ಸಂಸ್ಥಾನಸ್ಯ ಪ್ರಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ತಮಿಳುನಾಡು ರಾಜ್ಯಾಯ ತ್ರಯೋದಶ ಸಹಸ್ರ ಕೋಟಿ ರೂಪ್ಯತೋಪ್ಯಧಿಕಾನಾಂ ವಿವಿಧಾನಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಏತಾಸು ಪರಿಯೋಜನಾಸು ಮಾರ್ಗ ರೇಲ ಪರಿವಹನಂ ಪತ್ತನ ಮೂಲಭೂತ ಸಂರಚನಾ ಪೆಟ್ರೋಲಿಯಂ ಕ್ಷೇತ್ರಂ ಅಥ ವೈಜ್ಞಾನಿಕಾನುಸಂಧಾನ ಪ್ರಕಲ್ಪಾಃ ಸಮ್ಮಿಲಿತಾಃ ಸಂತಿ. ಯಸ್ಮಿನ್ ಸಪ್ತಶತಾಧಿಕ ತ್ರಿಸಹಸ್ರ ಕೋಟಿ ರೂಪ್ಯಕಾಣಾಂ ರಾಷ್ಟ್ರೀಯ ರಾಜಮಾರ್ಗ ಕಾರ್ಯಾಣಿ ಚೆನ್ನೈ ಪತ್ತನ ವಿಕಾಸ ಪರಿಯೋಜನಾಃ ಅಮೃತ ಭಾರತ ಸ್ಥಾನಕ ಯೋಜನಾಯಾಃ ಅಂತರ್ಗತಂ ರೇಲ ಸ್ಥಾನಕಾನಾಂ ನವೀನೀಕರಣಂ ಚ ಮುಖ್ಯಮಸ್ತಿ. ಸಹ ಅವೋಚತ್ ಯತ್ ಏತೈಃ ಪದಕ್ರಮೈಃ ಸಂಪರ್ಕ ವ್ಯವಸ್ಥಾ ಸುದೃಢ ಭವಿಷ್ಯತಿ. ಉದ್ಯೋಗ ವ್ಯಾಪಾರಯೋಃ ವಿಸ್ತಾರಃ ಸಂಪತ್ಸ್ಯತೆ. ರಾಜ್ಯಸ್ಯ ಯುವಭ್ಯಶ್ಚ ನೂತನಾಃ ಉದ್ಯಮಾವಸರಾಃ ಸೃಜ್ಯಂತೆ. ಜನಸೇವಾಯಾಂ ಸ್ವಕೀಯ ಯಾತ್ರಾ ಸಂಸ್ಮರದಾ ಶ್ರೀಮೋದಿನಾ ಉಕ್ತಂ ಯತ್ ಸರ್ವಕಾರ ಪ್ರಮುಖತ್ವೇನ ಸಹ ಪಂಚವಿಂಶತಿ ವರ್ಷಾಣಿ ಸಂಪೂರಿತವಾನ್. ಪ್ರಧಾನಮಂತ್ರಿಣಾ ಐಐಟಿ ಮದ್ರಾಸ ಪರಿಸರೆ ಸುಧಾ ಗೋಪಾಲಕೃಷ್ಣನ್ ಮಸ್ತಿಷ್ಕ ಕೇಂದ್ರಂ ಅಪಿ ರಾಷ್ಟ್ರಾಯ ಸಮರ್ಪಿತಂ. ಇತಃ ಪೂರ್ವಂ ಪ್ರಧಾನಮಂತ್ರಿಣಾ ಚೆನ್ನೈ ಮೆಟ್ರೋ ರೇಲ ಪ್ರಕಲ್ಪಸ್ಯ ದ್ವಿತೀಯ ಚರಣಸ್ಯ ಪೂನಮಲ್ಲಿ ವಡಪಲನಿ ಮಾರ್ಗಖಂಡ ಅಪಿ ಲೋಕಾರ್ಪಿತಃ. ಯಸ್ಯ ನಿರ್ಮಾಣಂ ಪ್ರಾಯಃ ನವಶತಾಧಿಕ ಚತುಸ್ಸಹಸ್ರ ಕೋಟಿ ರೂಪ್ಯಕೈಃ ಅಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆನ್ನೈ ನಗರೆ ಅವೋಚತ್ ಯತ್ ಸಂಪ್ರತಿ ಸಂಪೂರ್ಣ ವಿಶ್ವಂ ಉದೀಯಮಾನಾನಾಂ ನೂತನಾಹ್ವಾನಾನಾಂ ನಿವಾರಣಾಯ ಸಮಾಧಾನಾನಿ ಅನ್ವೇಷಯತಿ. ಸಹ ದೃಢವಿಶ್ವಾಸಂ ಪ್ರಾಕಟಯತ್ ಯತ್ ಏತೇಷಾಂ ಸಮಾಧಾನಾನಾಂ ಪ್ರದಾನಾಯ ಭಾರತಸ್ಯ ಯುವಸು ಪರ್ಯಾಪ್ತ ಪ್ರತಿಭಾ ಸಾಮರ್ಥ್ಯಂ ಸಂಭಾವನಾಶ್ಚ ಸಂತಿ. ಹ್ಯಃ ಸಾಯಂಕಾಲೆ ಚೆನ್ನೈ ನಗರೆ ಜಯಗೋಪಾಲ್ ಗಾರೋದಿಯಾ ಹಿಂದೂ ವಿದ್ಯಾಲಯೇ ಆಯೋಜಿತೆ ಸ್ವರ್ಣ ಜಯಂತಿ ಮಹೋತ್ಸವೇ ಭಾಷಮಾಣಃ ಪ್ರಧಾನಮಂತ್ರಿ ಏತದುಕ್ತವಾನ್. ಸಹ ವಿಶೇಷತಯಾ ಅವದತ್ ಯತ್ ವಿಕಸಿತ ಭಾರತಸ್ಯ ಸಂಕಲ್ಪಂ ಪೂರಯಿತುಂ ದೇಶಸ್ಯ ಯುವಶಕ್ತಿಃ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವಕ್ಷತಿ.
2: ಆಜ್ ಕಂಪೋನೆಂಟ್ ಸೆ ಟೆಕ್ನಾಲಜಿ ಔರ್ ಫಿನಿಶ್ ಪ್ರೋಡಕ್ಟ್ಸ್ ಕಾ ಹರ್ ರಾಜ್ಯ ಮೇ ಕೇಂದ್ರ ಸರ್ಕಾರ ಪ್ರೋಡಕ್ಟ್ ಚೈನ್ ಕೋ ಮಜಬೂತ್ ಕರ್ ರಹಿ ಔರ್ ಇನ್ಹೀ ಕೋಶಿಶೋ ಕಾ ಪರಿಣಾಮ ಹೈ ಆಜ್ ಹಮ್ ದುನಿಯಾ ಕೆ ಸೆಕೆಂಡ್ ಲಾರ್ಜೆಸ್ಟ್ ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಹೈ. 2014 ಸೆ ಅಬ್ ತಕ್ ಹಮಾರೆ ಇಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ 11 ಟೈಮ್ಸ್ ಬಡೆ ಹೈ. ಹಮಾರೆ ಡಿಫೆನ್ಸ್ ಎಕ್ಸ್ಪೋರ್ಟ್ 50 ಟೈಮ್ಸ್ ಬಡೆ ಹೈ ಔರ್ ಹಮಾರೆ ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ ನೆ ಭೀ ನಯಾ ರಿಕಾರ್ಡ್ ಬನಾಯಾ ಹೈ.
1: ಸರ್ವೋಚ್ಚ ನ್ಯಾಯಾಲಯೇನ ಶಾಂತಿಪೂರ್ಣ ರೀತ್ಯಾ ಏಕತ್ರಿತಾನಾಂ ಜನಾನಾಂ ಅವೈಧ ನಿಗಟನಂ ವಾರಯಿತುಂ ಸಾಮಾನ್ಯಂ ಆವಾಗಮನಂ ಸಂಚಾಲಿತುಂ ಚ ಅಧಿಕಾರಿಣಃ ನಿರ್ದಿಷ್ಟಾಃ. ನ್ಯಾಯಾಲಯೇನ ನಿರ್ದಿಲ್ಯಾಂ ಮಾರ್ಗಾವರೋಧಾಯ ವ್ಯಾರಿಗೇಟಿಂಗ್ ವ್ಯವಸ್ಥಾಯಾಃ ಸಮೀಕ್ಷಾ ಮೆಟ್ರೋ ಸೇವಾಯಾಃ ಸಮಯಾನುಸಾರಂ ಸಂಚಾಲನಂ ಅಂತರ್ಜಾಲ ಸೇವಾ ಚ ನಿರ್ಬಾಧರೂಪೇಣ ಪ್ರವರ್ತಯಿತುಂ ಆದಿಷ್ಟಂ. ನ್ಯಾಯಾಲಯೇನ ಉಕ್ತಂ ಯತ್ ಅಧಿವಕ್ತೃಣಾಂ ದಾಯಿತ್ವಾನಾಂ ನಿರ್ವಹಣೆ ಬಾಧಾನ ಕರ್ತವ್ಯ. ಸರ್ವೋಚ್ಚ ನ್ಯಾಯಾಲಯಸ್ಯ ನಿರ್ದೇಶಾನಾಂ ಕಥಿತೋಲ್ಲಂಘನಾಯ ಅವಮಾನನಾ ಕಾರ್ಯಾಚರಣ ಸಂಬದ್ಧ ಯಾಚಿಕಾಯಾಂ ನ್ಯಾಯಾಲಯೇನೋಕ್ತಂ ಯತ್ ಅಸೌ ಸಮೇಷಾಂ ಪಕ್ಷಾಣಾಂ ಮಂತವ್ಯಂ ಶ್ರೋಷ್ಯತಿ ಸುನಿಶ್ಚಿತಂ ಚ ಕರಿಷ್ಯತಿ ಯತ್ ಕಸ್ಮೈ ಅಪಿ ಅಸೌವಿಧ್ಯಂ ನ ಭವೇತ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ.
3: वार्ताभिः संयोज्यन्ताम् एक्स्पर्टले एट् एआईआर न्यूज अलर्ट इत्यनुसरन्तु अथ सद्यो वृत्तान्ताय च न्यूज ऑन eir.gov.in इति जालपुटम् अवलोकन्ताम्.
1: ಕ್ರಿಕೆಟ್ ಕ್ರೀಡಾಯಾಂ ಗತ ರಾತ್ರೌ ಇಂದೋರ ನಗರಸ್ಯ ಹೋಲ್ಕರ್ ಕ್ರೀಡಾಂಗಣೆ ಭಾರತೀಯ ದಲೇನ ವೆಸ್ಟ್ ಇಂಡೀಸ್ ದಲಂ ಚತುರ್ದಶ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರ್ ಅನ್ನ ಹೀಗೆ ಸಿತ್ತಿದ್ಯಾ?
2: ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
3: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ಮ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
1: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ ಸೊಳ್ಳೆಗಳು ಕೂತು ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪು.

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90.9

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನ ದಿನವಿಂದು. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಇಂದಿನಿಂದ 3 ದಿನಗಳ ಕಾಲ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಶಾಲಾ ಮಕ್ಕಳಿಗಾಗಿ ನಡೆಯಲಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಆಯೋಜಿಸಿದ ರಾಷ್ಟಮಟ್ಟದ ಸ್ಪರ್ಧೆಗೆ ಧಾರವಾಡ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳ 2 ಪ್ರತಿಭಾವಂತ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ.
1: ಶಾಲಾ ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್, ಮಿಲಿಯನ್ ಮೈಂಡ್ಸ್ ಆಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಹಾಗೂ ಧಾರವಾಡ ತಾಲೂಕು ಹೆಬ್ಬಳ್ಳಿಯ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಕನ್ನಡ ಶಾಲೆ ವಿದ್ಯಾರ್ಥಿನಿ ಭಾಗ್ಯ ಕೋಚಿ ಹೊಸದಿಲ್ಲಿ ತಲುಪಿದ್ದಾರೆ. ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಈ ಸ್ಪರ್ಧೆಯ ಮುಖ್ಯ ಉದ್ದೇಶ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಪ್ರಾಚಾರ್ಯ ಜೆಜಿ ಸೈಯದ್ ಹಾಗೂ ಇನ್ಸ್ಪೈರ್ ಅವಾರ್ಡ್ ಜಿಲ್ಲಾ ನೋಡಲ್ ಅಧಿಕಾರಿ ಗೀತಾ ಚುಳಕಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ತಾವು ಸಿದ್ಧಪಡಿಸಿದ ಮಾದರಿ ಕುರಿತು ಮಾಹಿತಿ ನೀಡಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿನಿ ಭಾಗ್ಯ ಬಿಕೋಚಿ.
2: ಎಲ್ಲರಿಗೂ ಶುಭೋದಯಗಳು. ನಾನು ಇನ್ಸ್ಪೈರ್ಡ್ ಅವಾರ್ಡ್ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸುತ್ತಿದ್ದೆ. ನನ್ನ ಪ್ರಾಜೆಕ್ಟ್ ಹೆಸರು ಇ ಕೇರ್ ಫಾರ್ ಫುಡ್ ಸ್ಟೋರೇಜ್ ಗೋಡೌನ್. ಇದರ ಉದ್ದೇಶವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಿಗೆ ನಾವು ಸಂರಕ್ಷಣೆಯನ್ನು ಒದಗಿಸುವುದು. ಇದರ ಉಪಕರಣಗಳೇನೆಂದರೆ ಫಾರ್ಮ್ ಶೀಟ್, ರೇಡಿಯಂ, ಎಲ್ಇಡಿ ಬಲ್ಬ್, ಹ್ಯೂಮಿಡಿಟಿ ಸೆನ್ಸರ್, ಟೆಂಪರೇಚರ್ ಸೆನ್ಸರ್, ಬ್ಯಾಟರಿ, ವೈರ್ಗಳು ಇದರ ಉಪಕರಣಗಳಾಗಿವೆ. ಇದರ ಕಾರ್ಯವಿಧಾನವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಲ್ಲಿ ಬೆಂಕಿ ಮತ್ತು ಮಳೆಯಂತಹ ಅವಘಡಗಳಿಂದ ಆಹಾರ ಪದಾರ್ಥಗಳು ಹಾಳಾಗಿ ಹೋಗ್ತವೆ. ಇಂತಹ ಅವಘಡಗಳನ್ನು ತಪ್ಪಿಸೋಕೆ ನಾವು ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ಮಾದರಿ ತಯಾರಿಸಿದ್ದೇವೆ. ಧನ್ಯವಾದಗಳು.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ತಮ್ಮ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ನನ್ನ ಪ್ರಾಜೆಕ್ಟಿನ ಹೆಸರು ಅಧಿಕ ದೂರ ಪ್ರಯಾಣ ಮಾಡುವಾಗ ವಾಹನಗಳ ಟೈರ್ ಅತಿಯಾಗಿ ಬಿಸಿಯಾಗಿ ಸ್ಫೋಟಗೊಳ್ಳುವುದನ್ನು ತಡೆಗಟ್ಟುವುದು. ನನ್ನ ಪ್ರಾಜೆಕ್ಟ್ಗೆ ಬಳಸದಂತಹ ವಸ್ತುಗಳು ಥರ್ಮಿಸ್ಟರ್, ಆರ್ಡಿನೋ ಇವೆನ್ನು, ಎಲ್ಸಿಡಿ ಡಿಸ್ಪ್ಲೇ, ಬಜರ್ ಮತ್ತು ರಿಲೇ. ಬಜರ್ ಮೂಲಕ ವಾಹನದ ಚಾಲಕನಿಗೆ ಎಚ್ಚರಿಕೆ ಕೊಡುತ್ತದೆ. ಎಲ್ಸಿಡಿ ಡಿಸ್ಪ್ಲೇಯಲ್ಲಿ ತಾಪಮಾನವನ್ನು ಹೆಚ್ಚಾಗುವುದನ್ನು ತೋರಿಸುತ್ತದೆ. ಇದರಿಂದ ವಾಹನದ ಚಾಲಕರು ಅಪಘಾತಗಳನ್ನು ತಡೆಗಟ್ಟಬಹುದು.
0: ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚಿನ ಗುರುತಿನ ಚೀಟಿಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಒಟ್ಟು ವಿತರಣೆಯಾದ 55 ಲಕ್ಷ ಕಾರ್ಮಿಕರ ಕಾರ್ಡ್ಗಳನ್ನು ಅಂಬೇಡ್ಕರ್ ಸೇವಾ ಕೇಂದ್ರದ ಯೋಜನೆ ಅಡಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಪರಿಶೀಲಿಸುತ್ತಿದ್ದಾರೆ ಎಂದರು. ಮರುಪರಿಶೀಲನೆ ಬಳಿಕ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹೊಸ ಕಾರ್ಡ್ ಒದಗಿಸಲಾಗುವುದು ಎಂದು ಸಚಿವ ಲಾಡ್ ಭರವಸೆ ನೀಡಿದರು. ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಪಾಲಕರು ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರು ದಸರಾ ನಿಮಿತ್ತ ಭಾರತ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಮಾತನಾಡಿ, 95 ಪುಸ್ತಕ ಮಳಿಗೆಗಳಿದ್ದು ಈ ತಿಂಗಳ 21ರವರೆಗೆ ಪುಸ್ತಕ ಪ್ರದರ್ಶನ ನಡೆಯಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನವಾಗಿದ್ದು, ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ ಅಡಿ ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹ ಹವ್ಯಾಸದ ಬಗ್ಗೆ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
4: ಅಂಚೆ ಚೀಟಿ ಸಂಗ್ರಹಣೆ ಅಂದರೆ ಫಿಲಾಟಲಿ ಕೇವಲ ಒಂದು ಹವ್ಯಾಸವಲ್ಲ, ಅದು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳುವ ಜ್ಞಾನದ ಕಣಜವಾಗಿದೆ. ಪ್ರತಿಯೊಂದು ಅಂಚೆ ಚೀಟಿಯು ಮಹಾನ್ ವ್ಯಕ್ತಿಗಳು, ಐತಿಹಾಸಿಕ ಘಟನೆಗಳು, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ವನ್ಯಜೀವಿಗಳ ಕುರಿತಾದ ವಿಶೇಷ ಮಾಹಿತಿಯನ್ನು ನಮಗೆ ಪರಿಚಯಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕುತೂಹಲ, ಸೃಜನಶೀಲತೆ ಮತ್ತು ಕಲಿಕೆಯ ಆಸಕ್ತಿಯನ್ನು ಬೆಳೆಸುವಲ್ಲಿ ಅಂಚೆ ಚೀಟಿ ಸಂಗ್ರಹಣೆ ಮಹತ್ವದ ಪಾತ್ರ ವಹಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಈ ಹವ್ಯಾಸವನ್ನು ಉತ್ತೇಜಿಸಲು ಭಾರತೀಯ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಅಂಚೆ ಚೀಟಿ ಸಂಗ್ರಹಣದ ದಿನದ ಅಂಗವಾಗಿ ಧಾರವಾಡ ಅಂಚೆ ವಿಭಾಗದ ತಂಡವು ಸ್ಥಳೀಯ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಫಿಲಾಟಲಿ ಮಹತ್ವ ಹಾಗೂ ಅಂಚೆ ಚೀಟಿ ಸಂಗ್ರಹಣೆ ಆರಂಭಿಸುವ ವಿಧಾನಗಳ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿಗಳ ಕುರಿತ ರಸಪ್ರಶ್ನೆ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಲ್ಲಿ ನನ್ನ ಮನವಿ ಏನೆಂದರೆ, ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣೆಯ ಹವ್ಯಾಸವನ್ನು ಬೆಳೆಸೋಣ, ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ.
3: ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು ಜೀವಾಮೃತವಾಗಿ ನೀರು, ನೀರಿನ ಹಕ್ಕಿನ ಮೂಲಕ ಮಾನವ ಘನತೆಯನ್ನು ಎತ್ತಿಹಿಡಿಯುವುದು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನ ಆಯೋಜಿತವಾಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಮಾನವ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಜವಾಬ್ದಾರಿಯುಳ್ಳ ಶಾಸನಬದ್ಧ ಸಂಸ್ಥೆಯಾಗಿ ಮಾನವ ಹಕ್ಕು ಆಯೋಗ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತವಾದ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆ ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಸಾಗರಮಾಲಾ ಯೋಜನೆ ಅಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಸಾಗರಮಾಲಾ ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿ 2014ರಲ್ಲಿ ಇದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹ ಇಳಿಕೆಯಾಗಿದೆ. ಎಚ್ಐವಿ ಹಾಗೂ ಏಡ್ಸ್ ಕುರಿತ ಜನಜಾಗೃತಿಗಾಗಿ ಚಿತ್ರದುರ್ಗದಲ್ಲಿ ಇಂದು ರೆಡ್ ರಿಬನ್ ಮ್ಯಾರಥಾನ್ ಆಯೋಜಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ, ಕೆಗುಡಿ, ಪಿಜಿಪಾಳ್ಯ ಹಾಗೂ ಗೋಪಿನಾಥಂ ವನ್ಯಜೀವಿ ಸಫಾರಿಗಳಲ್ಲಿ ಇಂದಿನಿಂದ ಪ್ರವಾಸಿಗರು, ಚಾಲಕರು ಮತ್ತು ಗೈಡ್ಗಳ ಮೊಬೈಲ್ ಬಳಕೆಯನ್ನು ಅರಣ್ಯ ಇಲಾಖೆ ಸಂಪೂರ್ಣ ನಿರ್ಬಂಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ

ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3

0: ಮ್ಯೂಸಿಕಲಿ ಯಾರ್ಸುದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾವಸ್ಪಂದನಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತಿನ ಭಾವಸ್ಪಂದನದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಹಿನ್ನೆಲೆ ಗಾಯನ, ಭಾವಗೀತೆ, ಕನ್ನಡ ಗೀತೆ, ಜನಪದ ಗೀತೆ, ಮಕ್ಕಳ ಗೀತೆ, ಶಾಸ್ತ್ರೀಯ ಗಾಯನ, ಹೀಗೆ ಸಕಲ ಗಾಯನ ಪರಿಣಿತೆ ಈಕೆ. ಸಂಗೀತ ಇವರಿದ್ದ ಕಡೆ ನೆರಳಿನ ಥರ ಜೊತೆಗೂಡಿರುತ್ತಂತೆ. ಹೀಗಾಗಿ ಇವರು ಸಂಗೀತದ ಛಾಯೆಯೇ ಹೌದು ಅಂತ ಹೇಳ್ಬೋದು. ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾದರೆ ನೀವು ಸಂದೇಶನ ತಲುಪಿಸಿ 9480900103 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಸಣ್ಣ ಸಣ್ಣ ಗೋಲಿ ಆಗಿರುತ್ತೆ.
2: ನಿಂಗೆ ಇದೆಲ್ಲ ಹ್ಯಾಗ್ ಗೊತ್ತಾಯ್ತಪ್ಪ?
1: ನಮ್ಮಿಸು ಆನೆ ಹಾಡ್ ಹೇಳ್ಕೊಟ್ಟಿದ್ದಾರೆ, ಅದ್ರಲ್ಲಿ ಇದೆಲ್ಲ ಬರುತ್ತೆ ಅಮ್ಮ.
2: ಓಹೋ, ಆಹಾ.

ciao.

ಇವತ್ತು ನೀವು ಮಾತಾಡ್ತಾ ಇರೋದು ಛಾಯಾ ಅವ್ರ ಬಗ್ಗೆ ಅಲ್ವಾ ಅಂತ ಸಂದೇಶನ ಕಳಿಸಿದ್ದಾರೆ. 5520 ನಿಮ್ಮ ಹೆಸರನ್ನು ಕಳಿಸ್ರಿ. ಶುಭೋದಯ ಮತ್ತು ಚೈತ್ರ, ನೀವು ಮಾತಾಡ್ತಾ ಇರೋದು ಛಾಯಾ ಅವ್ರ ಬಗ್ಗೆ, ನಮಗೆ ಗೊತ್ತಾಯಿತು ಅಂತ ಸುಧಾ ಬೂದಿಹಾಳ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಕಾಮನಬಿಲ್ಲಿಗೆ ಶುಭೋದಯ ಶಿಶುಗೀತೆಯಿಂದ ಆರಂಭವಾದ ಪಯಣ ಖುಷಿ ಕೊಡ್ತಿದೆ. ಬಿಹಾರ್ ಛಾಯಾ ಬಗ್ಗೆ ಮಾತಾಡ್ತಿದ್ದೀರಾ ಇವತ್ತು ಅಂತ ಜಯಶ್ರೀ ಕುಲಕರ್ಣಿ ಅವರು ಹೇಳ್ತಾ ಇದ್ರೆ, ಖಂಡಿತವಾಗ್ಲೂ ಸರಿಯಾಗಿದೆ, ನಿಮ್ಮ ಊಹೆ ಖಂಡಿತ ಸರಿಯಾಗಿದೆ. ನಾನು ಇವತ್ತು ಮಾತಾಡ್ತಾ ಇರೋದು ಬಿ ಆರ್ ಛಾಯಾ ಅವರ ಬಗ್ಗೆ. ಸಮಯ 7:23, ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಮ್ಮ ಛಾಯಾ ಅವರು ಹುಟ್ಟಿದ ದಿನ 16 ಅಕ್ಟೋಬರ್. ಇವರ ತಾತ ಕೃಷ್ಣರಾವ್ ಗುಬ್ಬಿ ಕಂಪನಿಯಲ್ಲಿ ಹಾರ್ಮೋನಿಯಂ ವಾದನದಲ್ಲಿ ಹೆಸರಾಗಿದ್ದವರು. ಸಂಗೀತ ಪ್ರಿಯರಾದ ತಂದೆ ಕೆ ರಾಮಮೂರ್ತಿ ಅವರ ಪ್ರೋತ್ಸಾಹ ಮತ್ತು ಗುರುಗಳಾದ ವಿಜಯವಾಣಿ ಮತ್ತು ಜಗನ್ಮಾತಾ ವಾಸುದೇವಮೂರ್ತಿ ಇವರ ಸಂಗೀತ ಶಿಕ್ಷಣ ಬಿ ಆರ್ ಛಾಯಾ ಅವರನ್ನು ಗಾಯಕಿಯನ್ನಾಗಿ ಆಗಿಸ್ತು. ಛಾಯಾ ಅವರು ಸಂಗೀತದಲ್ಲಿ ಹಂತ ಹಂತವಾಗಿ ಮೇಲೇರ್ತಾ ಇದ್ದ ದಿನಗಳಲ್ಲಿ ಕೈಗಡಿಯಾರ ತಂತ್ರಜ್ಞೆಯಾಗಿ ಸಾರ್ವಜನಿಕ ಉದ್ದಿಮೆಯಲ್ಲಿ ಇದ್ದರು. ಮುಂದೆ ಸಂಗೀತದಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆ ಹೆಚ್ಚಾದಂತೆ ಸಂಗೀತವೇ ಅವರ ವೃತ್ತಿ, ಪ್ರವೃತ್ತಿ, ಬದುಕು ಎಲ್ಲವೂ ಆಯಿತು. ಸೊಬಗಿನ ಸೆರೆಮನೆಯಾಗಿ ಹೆನೀನು ಜ್ಯೋತಿ ಹರಿಯಿತು, ಇದು ಈ ನಮ್ಮ ಚಲುವ ಕನ್ನಡ ನಾಡಿಗೆ, ಹೀಗೆ ಅನೇಕ ಭಾವಗೀತೆಗಳು ಅವರ ದನಿಯಲ್ಲಿ ಮೂಡಿಬಂತು. ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ, ನಿನ್ನ ಮನನ ತನ್ನ ಮನನ ತಾನು ಪಾವನ ಅನ್ನೋ ಬೇಂದ್ರೆಯವರ ಕವನ ಕೂಡ ನಮ್ಮ ಆಕಾಶವಾಣಿಯಲ್ಲಿ ಪದೇ ಪದೇ ಮೂಡಿಬರ್ತಿತ್ತು. ಅಂದಹಾಗೆ ಬಿ ಆರ್ ಛಾಯಾ ಕಿರಿಯ ವಯಸ್ಸಲ್ಲೇ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದೆಯು ಆಗಿ ಹೆಸರನ್ನು ಮಾಡಿದವರು.

0: क्या आपको किसी सरकारी विभाग से जुड़ी कोई शिकायत दर्ज करनी है?
1: तो आपकी सहायता करेगी भारत सरकार के प्रशासनिक सुधार और लोक शिकायत विभाग के सीपी ग्राम्स पोर्टल पर समाधान दीदी।
0: समाधान दीदी 22 भारतीय भाषाओं में आपकी बात सुनती और समझती है। आपको बस अपनी शिकायत को बोलना है। समाधान दीदी की AI तकनीक आपकी शिकायत को सीधे सही मंत्रालय तक पहुंचाती है।
1: आज ही www.pjportal.gov.in पर जाएं और अपनी शिकायत दर्ज करें।
0: सारी शिकायतों का समाधान सीपी ग्राम्स की समाधान दीदी।
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಉತ್ಸವ
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್

0: ಮೂರನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ವಾರ್ತೆಗಳ ವಿವರ. ಭಾರತದ ಪ್ರಗತಿಯು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳಿಂದ ಶಕ್ತಿ ಪಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಚೆನ್ನೈನ ಐಐಟಿ ಮದ್ರಾಸ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮಿಳುನಾಡಿನಾದ್ಯಂತ 13,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿ ರಾಷ್ಟ್ರಕ್ಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಿಸಿದ ಯೋಜನೆಗಳು ಇದರಲ್ಲಿ ಸೇರಿವೆ. ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲು ಯೋಜನೆಯ 2ನೇ ಹಂತದ ಪೂನಮಲ್ಲೆ ಒಡಪಳನಿ ಮಾರ್ಗವನ್ನು ಪ್ರಧಾನಿ ಉದ್ಘಾಟಿಸಿದರು. ಇದೇ ವೇಳೆ ಚೆನ್ನೈನ ಜೈಗೋಪಾಲ್ ಗರೋಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲೂ ಅವರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಈ ವಲಯದ ವಿಸ್ತರಣೆಯು ಯುವಜನತೆಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸಬಾರದು ಹಾಗೂ ಸಂಚಾರ ನಿಯಮಗಳಿಗೆ ಅನುಗುಣವಾಗಿ ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಂಬಂಧಿತ ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಲಾಗಿರುವ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮರುಪರಿಶೀಲಿಸುವಂತೆ ಸೂಚಿಸಿರುವ ನ್ಯಾಯಾಲಯ ಕಾನೂನು ಮತ್ತು ಸುವ್ಯವಸ್ಥೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮೆಟ್ರೋ ಸೇವೆಗಳು ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಅಂತರ್ಜಾಲ ಸೇವೆಗಳು ತೊಂದರೆಯಿಲ್ಲದೆ ಮುಂದುವರಿಯುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಬೇಕು ಎಂದು ಸೂಚಿಸಿದೆ. ಇದೇ ವೇಳೆ ವಕೀಲರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಯಾವುದೇ ರೀತಿ ತಡೆ ಒಡ್ಡಬಾರದು ಎಂದು ಸ್ಪಷ್ಟಪಡಿಸಿದರು. ಸೌದಿ ಅರೇಬಿಯಾದ ರಿಯಾದ್ ನಗರದ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಟಿಸಿದೆ. ಕಳೆದ ಶನಿವಾರ ನಡೆದ ಈ ದಾಳಿಯಲ್ಲಿ ಸುಮಾರು 300 ಮಂದಿ ಗಾಯಗೊಂಡಿದ್ದು ಅವರಲ್ಲಿ 10 ಮಂದಿ ಭಾರತೀಯರು ಸೇರಿದ್ದಾರೆ. ಗಾಯಾಳುಗಳ ಸ್ಥಿತಿಗತಿ ಬಗ್ಗೆ ಸ್ಥಳೀಯ ಆಡಳಿತ ಮತ್ತು ಆಸ್ಪತ್ರೆ ಅಧಿಕಾರಿಗಳೊಂದಿಗೆ ಭಾರತೀಯ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದ್ದು ಪಾರ್ಥಿವ ಶರೀರವನ್ನು ಶೀಘ್ರದಲ್ಲೇ ಸ್ವದೇಶಕ್ಕೆ ರವಾನಿಸುವುದು ಸೇರಿದಂತೆ ಅಗತ್ಯವಿರುವ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದೆ. ರಿಯಾದ್ ವಿಮಾನ ನಿಲ್ದಾಣದ ದಾಳಿಯ ನಂತರ ಭಾರತೀಯ ರಾಯಭಾರ ಕಚೇರಿಯು ಕೈಗೊಂಡಿರುವ ತುರ್ತು ಕ್ರಮಗಳ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದ್ದು ಎಲ್ಲ ಬೆಳವಣಿಗೆಗಳ ಮೇಲೆ ಗಮನ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನೆಲೆಸಿರುವ ಭಾರತೀಯ ಪ್ರಜೆಗಳು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ಹಾಗೂ ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರಬೇಕೆಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ನಡೆಯುತ್ತಿರುವ ಘಟನೆಗಳಿಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ನಾಗರಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಅಧಿಕೃತ ಮಾಧ್ಯಮಗಳ ಮೂಲಕ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ 2ನೇ ದಾಳಿ ನಡೆದಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟು 11 ಮಂದಿ ಗಾಯಗೊಂಡಿದ್ದಾರೆ. ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಒಪ್ಪಂದಕ್ಕೆ ಕ್ಷಿಪಣಿ ಅಪ್ಪಳಿಸಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸೌದಿ ಮಿಲಿಟರಿ ವಕ್ತಾರರು ತಿಳಿಸಿದ್ದಾರೆ. ಯೆಮೆನ್ನ ಹೌತಿ ಬಂಡುಕೋರರು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದ್ದು ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣಗಳು ಹಾಗೂ ವಾಯುಪ್ರದೇಶವನ್ನು ಬಳಸದಂತೆ ವಿವಿಧ ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯೆಮೆನ್ನಲ್ಲಿ ನಡೆಯುತ್ತಿರುವ ಆಂತರಿಕ ಯುದ್ಧದಲ್ಲಿ ಸರ್ಕಾರಿ ಪಡೆಗಳಿಗೆ ಸೌದಿ ನೀಡುತ್ತಿರುವ ಬೆಂಬಲ ಹಾಗೂ ಸನಾದಲ್ಲಿರುವ ವಿಮಾನ ನಿಲ್ದಾಣದ ಮೇಲೆ ಸೌದಿ ಪಡೆಗಳು ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಹೋರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಮಾರ್ಷಲ್ ದ್ವೀಪಗಳ ಧ್ವಜ ಹೊಂದಿರುವ ಮತ್ತು 11 ಭಾರತೀಯ ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಎಂಟಿ ವಾಲ್ಥೆರಾ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದ್ದು ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೌಕೆಯಲ್ಲಿದ್ದ ಎಲ್ಲ 11 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಬಂದರು ಹಡಗು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಸೋಹಾರ್ ಲಂಗರು ಪ್ರದೇಶದಲ್ಲಿ 11 ಭಾರತೀಯರನ್ನು ಹೊಂದಿದ್ದ ಎಂಟಿ ಪೆಟ್ರೋ ಡಾಲ್ಫಿನ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ಪೈಕಿ 9 ಭಾರತ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ 2 ಭಾರತೀಯ ಪ್ರಜೆಗಳು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಹೊರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ನೌಕೆಗಳ ಮೇಲೆ ನಡೆದಿರುವ ದಾಳಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಂಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. 2014 ಅಕ್ಟೋಬರ್ 2 ಸ್ವತಃ ಪ್ರಧಾನಿಯವರೇ ಕಸಪುರಕ್ಕೆ ಹಿಡಿದು ರಸ್ತೆಗಿಳಿದು ಗಣ್ಯರ ಸೇವಾ ಸರಣಿ ರೂಪಿಸುವ ಮೂಲಕ ಈ ಆಂದೋಲನಕ್ಕೆ ಬಲ ತುಂಬಿದರು. ಈ ಅಭಿಯಾನವು ಕೇವಲ ಶೌಚಾಲಯ ನಿರ್ಮಾಣಕ್ಕೆ ಸೀಮಿತವಾಗದೆ ಸಾರ್ವಜನಿಕ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿದೆ. 2024 ಅಧ್ಯಯನದ ಪ್ರಕಾರ ನೈರ್ಮಲ್ಯ ಸುಧಾರಣೆಯಿಂದಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 70,000 ನವಜಾತ ಶಿಶುಗಳ ಜೀವ ಉಳಿಯುತ್ತಿದೆ. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆಯ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಯೋಜನೆಯು ಶೌಚಾಲಯಗಳನ್ನು ಆರೋಗ್ಯ ಗೌರವ ಮತ್ತು ಮಾನವ ವಿಕಸನದ ಪ್ರಮುಖ ಸಾಧನಗಳನ್ನಾಗಿ ಪರಿವರ್ತಿಸಿದೆ. 4.5 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎರಡೂ ದೇಶಗಳು ಇಂಧನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದು, ಇದು ತಕ್ಷಣವೇ ಜಾರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ತೈಲ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ನಿಲ್ಲಿಸಲು ಉಕ್ರೇನ್ ಸಿದ್ಧವಿದೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸ್ವಾಗತಿಸಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅವರ ಘೋಷಣೆ ನಂತರವೂ ರಷ್ಯಾ ಉಕ್ರೇನ್ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮುಂದುವರೆಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಧ್ಯಂತರ ಚುನಾವಣೆಗೂ ಮುನ್ನ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಯನ್ನು ಇಳಿಸುವ ಉದ್ದೇಶದಿಂದ ಅಧ್ಯಕ್ಷ ಟ್ರಂಪ್ ಈ ಕ್ರಮ ಕೈಗೊಂಡಿದ್ದಾರೆ. ಇರಾನ್ ಯುದ್ಧದ ಪರಿಣಾಮ ಜಾಗತಿಕವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು, ರಷ್ಯಾದಿಂದ ಜಾಗತಿಕ ಮಾರುಕಟ್ಟೆಗೆ ಇಂಧನ ಪೂರೈಕೆ ಸುಗಮಗೊಳಿಸಲು ರಷ್ಯಾದ ತೈಲ ಸ್ಥಾವರಗಳ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಟ್ರಂಪ್ ಉಕ್ರೇನ್ ಮೇಲೆ ದಾಳಿ ಒತ್ತಡ ಹೇರುತ್ತಿದ್ದಾರೆ. ಈ ಕುರಿತು ರಷ್ಯಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 3ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು 14 ರನ್ಗಳಿಂದ ಮಣಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 223 ರನ್ ಗಳಿಸಿತು. ಅಭಿಷೇಕ್ ಶರ್ಮಾ 30 ಎಸೆತಗಳಲ್ಲಿ 69 ರನ್ ಗಳಿಸಿ ಗಮನಾರ್ಹ ಪ್ರದರ್ಶನ ನೀಡಿದರು. 224 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 209 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ 3 ವಿಕೆಟ್ ಕಬಳಿಸಿದ ಅರ್ಷದೀಪ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದೆ. ಸರಣಿಯ 4ನೇ ಪಂದ್ಯ 5/14 ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಸರಣಿ 3ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಬಿ ಆರ್ ಛಾಯಾ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಛಾಯಾ ಅವರ ಪ್ರತಿಭೆ ಸಂಗೀತದ ಮೇರು ಪರ್ವತದಂತೆ ಇದ್ದ ಇಳೆಯರಾಜ ಅವರನ್ನ ಸೆಳೆದಿತ್ತು. ಇಳೆಯರಾಜ ಅವರ ಸಂಗೀತ ನಿರ್ದೇಶನದ ಹಲವು ಚಲನಚಿತ್ರದ ಹಾಡುಗಳನ್ನು ಹಾಡಿದ್ರು. ಅದು ಸಂಗೀತದ ಹಿನ್ನೆಲೆಯಲ್ಲಿನ ಧ್ವನಿಮುದ್ರಣ ನಡೀತಿತ್ತಲ್ಲ,

ಆ ಮದ್ರಾಸಿನಲ್ಲಿ. ಬೆಂಗಳೂರಿನಲ್ಲಿ ಆ ಸೌಲಭ್ಯ ಆಗ ಇನ್ನೂ ಇರಲಿಲ್ವಂತೆ. ಇವತ್ತಿನ ಥರ ಅವತ್ತಿನ ದಿನಗಳಲ್ಲಿ ಕಾಸಿಗೊಂದು ಗಳಿಗೆಗೊಂದು ವಿಮಾನಗಳು ಇರಲಿಲ್ಲ, ಅಲ್ಲಿನೇ ಮನೆ ಮಾಡ್ಕೊಂಡಿರೋಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಛಾಯಾ ಅವರು ಕನ್ನಡದಲ್ಲೇ ಅದೃಷ್ಟ ಪರೀಕ್ಷೆಗೆ ಕಾಯಕ್ಕೆ ನಿರ್ಧಾರ ಮಾಡಿದ್ರು. ಛಾಯಾ ಅವರಿಗೆ ದೊಡ್ಡದೊಂದು ಅವಕಾಶ ನೀಡಿದವರು ವಿಜಯ್ ಭಾಸ್ಕರ್ ಮತ್ತು ಪುಟ್ಟಣ್ಣ ಕಣಗಾಲರು. ಅಮೃತಗಳಿಗೆಯಲ್ಲಿನ ಹಿಂದೂಸ್ತಾನವು ಎಂದೂ ಮರೆಯದ, ಭಾರತ ರತ್ನವು ನೀನಾಗು, ಪಾರ್ವತಿ ಪರಮಶಿವರ ಪ್ರಣಯ ಪ್ರಸಂಗ, ಹೀಗೆ ಅನೇಕ ಗೀತೆಗಳು ಕನ್ನಡಕ್ಕೊಬ್ಬರು ಹಿನ್ನೆಲೆಯ ಗಾಯಕಿಯನ್ನು ಸೃಷ್ಟಿಸಿತ್ತು. ಮುಂದೆ ಋತುಮಾನ ಸಂಪುಟದಿ ನವಕಾವ್ಯ ಬರೆದವಳೆ, ಕಣ್ಣಿಂದ ನೀಬಾಣ ಬೀಸಿದಾಗ ಬೆಳ್ಳಿ ಬೆಳಗು ಮೂಡಿದೆ, ಮಂಜು ಮುಸುಕು ಕರಗಿದೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಏಕೆ ಹೀಗಾಯ್ತೋ ನಾನು ಕಾಣೆನು, ನಿನ್ನಂತ ಅಪ್ಪ ಇಲ್ಲ, ಕೂಕು ಎನ್ನುತ್ತಿದೆ ಬೆಳಗುವ ಇಬ್ಬನಿ ತಬ್ಬಿದ ಎಳೆಯಲ್ಲಿ ರವಿ ತೇಜ ಕಣ್ಣ ತೆರೆದು, ಹೀಗೆ ಅನೇಕ ಗೀತೆಗಳಿಗೆ, ಸುಶ್ರಾವ್ಯ ಗೀತೆಗಳಿಗೆ ಛಾಯಾ ಅವರು ಧ್ವನಿಯಾದರು. ಅವರ ಗಾಯನದಲ್ಲಿ ಈ ಹಾಡುಗಳನ್ನು ನಾವು ಕೇಳಬಹುದು.

ಸಮಯ ಸರಿಯಾಗಿ 7:55 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸುಗಮ ಸಂಗೀತ ಕ್ಷೇತ್ರದಲ್ಲೂ ಛಾಯಾ ಅವರು ಮಾಡಿದ ಸಾಧನೆ ಅಪಾರವಾದದ್ದು. ಇವತ್ತಿನ ದಿನದ ಸುಗಮ ಸಂಗೀತ ಕಲಾವಿದರು ಮತ್ತೊಬ್ಬರು ಹಾಡಿದ ರಾಗದಲ್ಲೇ ಹಾಡಿ ಸುಗಮ ಸಂಗೀತವನ್ನು ಆರ್ಕೆಸ್ಟ್ರಾ ಸಂಗೀತವನ್ನು ಮಾಡಿರೋದು. ಛಾಯಾ ಅವರು ಸುಗಮ ಸಂಗೀತವನ್ನು ಬೆಳಗ್ಗಿದ್ದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಛಾಯಾ ಅವರು ಕಂಡುಕೊಂಡ ಸಂಗೀತ, ಹೊಸ ಹೊಸ ಗೀತೆಗಳು, ಅದಕ್ಕೆ ಅವರು ನೀಡಿದ ಸೃಜನೆ ಇವೆಲ್ಲವೂ ಗಮನಾರ್ಹವಾದದ್ದು. ಹೂವು ಹೊರಳುವ ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಅಮ್ಮ ನಿನ್ನ ಎದೆ

ಮಲಯಾಳದಲ್ಲಿ ಮುಂಗಾರಿನ ಅಭಿಷೇಕಕ್ಕೆ ಹೀಗೆ ಅನೇಕ ಗೀತೆಗಳು ಛಾಯಾ ಅವರ ಧ್ವನಿಯಲ್ಲಿ ಮೂಡಿಬಂತು. ಸಂಗೀತ ಕ್ಷೇತ್ರದಲ್ಲಿ ಬಿ ಆರ್ ಛಾಯಾ ಅವರು ಮಾಡಿರೋ ಮತ್ತೊಂದು ಗಮನಾರ್ಹ ಸಾಧನೆ ಅಂದರೆ, ನಾನು ಅವಾಗಲಿಂದ ಕೇಳಿಸ್ದಂಗೆ ಇವತ್ತಿನ ಮಕ್ಕಳಿಗೆ ಅಲಭ್ಯವಾಗಿರುವಂತಹ ಹಳೆಯ ಕನ್ನಡ ಹಾಡುಗಳಲ್ಲಿನ ಕನ್ನಡದ ಕಂಪನ ಮತ್ತೊಮ್ಮೆ ಕಾಣಿಸುವಂತೆ ಮಾಡಿದ್ದು. ಛಾಯಾ ಅವರ ಕಿನ್ನರಿ ಗೀತೆಗಳ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅಂತಲೇ ಹೇಳಬಹುದು. ಇದಾಗಿತ್ತು ಇವತ್ತಿನ ಭಾವಸ್ಪಂದನ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ನನ್ನ ಒಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
0: ಅದ್ ಹೇಗೆ?
1: ಎಲ್ ಐ ಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್.
2: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ.
3: ಎಲ್ ಐ ಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರ್ ಅನ್ನ ಹೀಗೆ ಸಿತ್ತಿದ್ಯಾ? ಅಲ್ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
5: ಅಯ್ಯೋ ಹೋಗಮ್ಮ,
6: ಇದೊಂದ್ ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
4: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ ಸೊಳ್ಳೆಗಳು ಕೂತು ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ.

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

ಮ್ಯೂಸಿಕಲ್ ಇಯರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 8:32. ಹಲೋ ಕರ್ನಾಟಕಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ದಸರಾ ಅಂದ್ರೆ ಬೊಂಬೆ ಹಬ್ಬ, ಇದು ಕರ್ನಾಟಕದ ಮನೆ ಮನೆಯ ವೈಭವ ಅಂತಾನೆ ಹೇಳಬಹುದು. ತರಹವರಿ ಬೊಂಬೆಗಳು, ಮೈಸೂರು ದಸರಾ ಶುರುವಾಗ್ತಿದ್ದಂಗೆ ಮನೆಗಳಲ್ಲಿ ಬೊಂಬೆ ಹಬ್ಬದ ಸಡಗರ ಮನೆ ಮಾಡಿರುತ್ತೆ. ಪುರಾಣ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕಥೆಗಳನ್ನು ಹೇಳುವಂತಹ ದಸರಾ ಬೊಂಬೆಗಳು ತಲೆಮಾರುಗಳಿಂದ ನಡೆದು ಬಂದ ಸಂಪ್ರದಾಯವನ್ನು ಜೀವಂತಗೊಳಿಸುತ್ತೆ. ಆಧುನಿಕತೆಯ ಭರಾಟೆಯ ಮಧ್ಯೆಯೂ ಕೆಲವೊಂದು ಕಡೆ ಇಂತಹ ಬೊಂಬೆ ಮನೆಯ ವೈಭವಗಳು ಕಳೆಗಟ್ಟುತ್ತೆ. ನಿಮ್ಮ ಮನೆಯಲ್ಲಿ ಬೊಂಬೆ ಇಟ್ಟಿದ್ದೀರಿ? ಹೌದು, ನಮ್ಮ ಮನೆಯಲ್ಲೂ ಬೊಂಬೆ ಇಟ್ಟಿದ್ದೀರಿ ಅಂತ ಅಂದರೆ ನಮ್ಮ ಜೊತೆಯಲ್ಲಿ ಹೇಗೆ ಯಾವ ಥರದ ಬೊಂಬೆಗಳನ್ನು ಇಟ್ಟಿದ್ದೀರಾ ಅಂತ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3.

ಸಮಯ 8:32 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಬೊಂಬೆ ಅಂದ ತಕ್ಷಣ ನಮಗೆ ಎಷ್ಟೊಂದು ತರಾವರಿ ಬೊಂಬೆಗಳ ನೆನಪಾಗುತ್ತೆ. ರಾಜಾರಾಣಿಯರ ಒಡ್ಡೊಲಗ, ಸಿಂಹಾಸನ, ಸೈನಿಕರು, ಕುದುರೆ, ಒಂಟೆ, ಆನೆಗಳ ಬೊಂಬೆ ಸಾಲುಗಳು, ಇಂತಹ ವಿಶಿಷ್ಟವಾದ ಕಲ್ಪನೆಯನ್ನು, ಕಥೆಗಳನ್ನು ಕಣ್ಮುಂದೆ ಕಟ್ಕೊಡುವಂಥದ್ದು ಈ ಬೊಂಬೆ ಹಬ್ಬ. ಪುರಾಣದ ಪಾತ್ರಗಳಿಗೆ ಜೀವ ತುಂಬೋ ರೀತಿಯಲ್ಲಿ ಬೊಂಬೆಗಳನ್ನು ಜೋಡಿಸಿ ಮಕ್ಕಳಿಗೆ ಇತಿಹಾಸ ಮತ್ತು ಪರಂಪರೆಯ ಪರಿಚಯವನ್ನು ಮಾಡಿಸುತ್ತೆ. ಮೈಸೂರು ಅರಸರ ವೈಭವ ಮತ್ತು ಕನ್ನಡ ನಾಡಿನ ಚರಿತ್ರೆಯನ್ನು ಇವತ್ತಿನ ಪೀಳಿಗೆಗೆ ತಲುಪಿಸೋಕೆ ಬೊಂಬೆ ಅನ್ನ ಅಲಂಕರಿಸೋ ಪದ್ಧತಿ ಒಂದು ಒಳ್ಳೆ ವೇದಿಕೆ ಅಂತಾನೆ ಹೇಳಬಹುದು. ಸಮಯ 8:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೌದು, ಇವತ್ತು ನಾವು ಇಲ್ಲಿ ಕೇಳ್ತಾ ಇರುವಂಥದ್ದು, ಮಾತಾಡ್ತಿರುವಂಥದ್ದು ಬೊಂಬೆ ಹಬ್ಬದ ಬಗ್ಗೆ. ನಿಮ್ಮನೆಯಲ್ಲೂ ಬೊಂಬೆ ಕೂಡಿಸಿದ್ದೀರಿ, ಬೊಂಬೆ ಇಟ್ಟಿದ್ದೀರಿ ಅನ್ನೋದಾದರೆ ಆವಾಗ ನಮ್ಮ ಜೊತೆಲಿ ಹಂಚ್ಕೊಳ್ಳಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ

8:49 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಹೌದು, ಕಾವೇರಿ ಕನ್ನಡ ನಾಡಿಗೆ ಹೇಗೋ ಹೌದು ಮನೆ ಮನೆಗೂ ಭಕ್ತಿಯಿಂದ ಪ್ರೀತಿಯಿಂದ ಬೊಂಬೆ ಹಬ್ಬವನ್ನ ಆಚರಣೆ ಮಾಡುವಂತಹ ಸಂದರ್ಭ ಈಗ ನಮ್ಮ ಜೊತೆಯಲ್ಲಿ ಆಗಿದೆ. ಒಂಥರ ಅಕ್ಕರೆಯ ಅನುಭೂತಿ ಅಂದರೆ ತನ್ನ ಮೈ ಮೇಲಿರೋ ಅರಿಶಿನ ಚಂದನದಿಂದ ಒಂದು ಮುದ್ದು ಬೊಂಬೆನ ಮಾಡಿ ಅದಕ್ಕೆ ಜೀವ ತುಂಬಿ ಮುದ್ದಿಸಿ ತನ್ನ ಕಾವಲಿಗೆ ನಿಲ್ಲಿಸಿದ್ಲು ದೇವಿ ಪಾರ್ವತಿ. ಬೊಂಬೆ ಮಗನಾದ, ಬೊಂಬೆ ವಿನಾಯಕನಾದ, ಬೊಂಬೆ ದೇವನಾದ ಈ ಗಣೇಶನೇ ಪ್ರಾಯಶಃ ಜಗತ್ತಿನ ಮೊದಲ ಬೊಂಬೆ ಅಂತ ಹೇಳ್ತಾರೆ. ಇಂತಹ ಬೊಂಬೆಗಳು ಇವತ್ತು ನಮ್ಮ ಜೊತೆಯಾಗಿರೋದು ಸಾಕಷ್ಟು ಸನ್ನಿವೇಶಗಳಲ್ಲಿ. ಬೊಂಬೆಗಳು ಅಂದ ಕೂಡಲೇ ಎಷ್ಟೊಂದು ಕಥೆಗಳ ನೆನಪಾಗುತ್ತೆ, ಎಷ್ಟೊಂದು ನೆನಪುಗಳು ನಮ್ಮ ಜೊತೆಯಲ್ಲಿ ಬರುತ್ತೆ. ಅಂತಹ ಸವಿ ನೆನಪಿನ ಹಾಡನ್ನು ಕೇಳಿ, ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಹಾಡನ್ನು ಕೇಳಿ ತುಂಬ ಖುಷಿಯಾಯಿತು, ಥ್ಯಾಂಕ್ ಯು ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ರೆ, ತೀರ್ಥೇಶ್ ಚನ್ನಪಟ್ಟಣದಿಂದ ಹಿತೇಂದ್ರ ದಾಸ್ ಮತ್ತು ಹಲೋ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶುಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಆಕಾಶವಾಣಿಗೆ ಧನ್ಯವಾದಗಳು. ಬೊಂಬೆ ಹಬ್ಬದ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯಾರಿವರು ನೆಲಮಂಗಲ ಇಂದ ಸಂದೇಶನ ಕಳಿಸಿದರೆ, ಧನ್ಯವಾದಗಳು ನಿಮಗೆ. ಸಮಯ 8:50, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಮ್ಯೂಸಿಕಲ್ ಇಯರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ
1: ಆಕಾಶವಾಣಿ ಆಯುಷ್ವಾಣಿ. ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ವೈದ್ಯಕೀಯ ಹಾಗೂ ಶಲ್ಯ ವಿಜ್ಞಾನಕ್ಕೆ ಆಯುರ್ವೇದದ ಕೊಡುಗೆ ಎಂದೇ ಕರೆಯಲ್ಪಡುವ ಕ್ಷಾರಸೂತ್ರದ ಬಗ್ಗೆ ಚರ್ಚಿಸೋಣ. ವೈದ್ಯಶಾಸ್ತ್ರದಲ್ಲಿ ಬಗಂದರ ಅಂದರೆ ಫಿಸ್ಟುಲಾ, ಹೆಮರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಕಾಯಿಲೆಗಳು

0: ಸ್ಥಳಾಂತರದಿಂದಲೂ ಕ್ಲಿಷ್ಟಕರವಾದ ಸಮಸ್ಯೆ. ಇಂತಹ ಸಮಸ್ಯೆಗಳಿಗೆ ಅಡ್ಡ ಪರಿಣಾಮ ಇಲ್ಲದೆ ಕಡಿಮೆ ನೋವು ಹಾಗೂ ಕಡಿಮೆ ರೆಸ್ಟ್ನಲ್ಲೇ ಗುಣಮುಖ ಮಾಡಬಲ್ಲ ವಸ್ತು ಎಂದರೆ ಅದು ಕ್ಷಾರಸೂತ್ರ. ನೋಡಲು ಅದು ಒಂದು ದಾರ, ಆದರೆ ಪರಿಣಾಮ ಮಾತ್ರ ವಾಸಿಯಾದವನೇ ಹೊಗಳಬಲ್ಲ. ಕ್ಷಾರಸೂತ್ರ ಅಂದರೆ ಏನು ಹಾಗಿದ್ರೆ? ಕ್ಷಾರಸೂತ್ರ ಎಂದರೆ ಔಷಧಯುಕ್ತ ದಾರ. ಔಷಧ ಅಂದರೆ ಸಾಮಾನ್ಯ ಔಷಧನ ಅಲ್ಲ, ಮೂರು ಘಟಕ ಇರುತ್ತೆ. ಮೊದಲನೆಯದು ಸ್ನೋಹಿ ಕ್ಷೀರ ಅಥವಾ ಕಳ್ಳಿಗಿಡದ ಹಾಲು ಅಂತ ನಾವು ಕರಿತೇವೆ. ಎರಡನೆಯದು ಅರಿಶಿನ ಪುಡಿ, ಅಪಮಾರ್ಗ ಕ್ಷಾರ ಅಥವಾ ಉತ್ತರಣೆಯ ಕ್ಷಾರೀಯ ಔಷಧ. ಈ ಒಂದೊಂದು ಔಷಧವು ನಮ್ಮ ಶರೀರದ ಜೀವಕೋಶಗಳ ಮೇಲೆ ವಿಶಿಷ್ಟವಾದ ಹೀಲಿಂಗ್ ಪ್ರಭಾವವನ್ನ ಹೊಂದಿದೆ. ಹಾಗಿದ್ರೆ ಈ ಕ್ಷಾರಸೂತ್ರವನ್ನ ಹೇಗೆ ತಯಾರು ಮಾಡುತ್ತಾರೆ? 21 ದಿನ 21 ಲೇಯರ್ ಅಥವಾ ಎಳೆಯಾಗಿ ಕ್ಷಾರಸೂತ್ರ ನಿರ್ಮಾಣ ಆಗುತ್ತೆ. ಮೊದಲು 11 ದಿನ ಅಥವಾ 11 ಎಲೆಗಳು ಸ್ನೇಹಿ ಕ್ಷೀರ ಅಥವಾ ಗುಗ್ಗುಳು ಇಂದ ಕೂಡಿರುತ್ತೆ. ಎರಡನೆಯ ಎಲೆಗಳು ಸ್ನೇಹಿ ಕ್ಷೀರ ಮತ್ತು ಅಪಮಾರ್ಗದ ಕ್ಷಾರದಿಂದ ಕೂಡಿರುತ್ತೆ. ಹಾಗೂ ಕೊನೆಯ 3 ಪದರ ಅಥವಾ ಎಲೆಗಳು ಅಪಮಾರ್ಗ ಕ್ಷೀರ ಮತ್ತು ಹರಿದ್ರೆಯಿಂದ ಕೂಡಿರುತ್ತೆ. ಹಾಗಾಗಿ 21ನೇ ದಿನ ನಮಗೆ ಒಂದು ಕ್ಷಾರಸೂತ್ರ ಸಿದ್ಧವಾಗುತ್ತೆ. ಕ್ಷಾರಸೂತ್ರ ಹೇಗೆ ಬಳಕೆ ಮಾಡುವಂತದ್ದು ಅಂತ ನೋಡಿದ್ರೆ, ಮೊದಲೇ ಹೇಳಿದ ಹಾಗೆ ಮುಖ್ಯವಾಗಿ ನಾಡೀವ್ರಣದಲ್ಲಿ ಅಥವಾ ಫಿಸ್ಟುಲಾ ಅಥವಾ ಏನೋದಲ್ಲಿ ಮತ್ತು ಪೈಲಿಸ್ನಲ್ಲಿ ಇದರ ಮುಖ್ಯವಾದ ಟ್ರೀಟ್ಮೆಂಟ್ ಅನ್ನು ನಾವು ಮಾಡ್ತೇವೆ. ಪೈಲಿಸ್ನಲ್ಲಿ ಉಪಯೋಗಿಸಿದ ಕ್ಷಾರಸೂತ್ರ ಪೈಲ್ಸ್ ರಕ್ತನಾಳಗಳೇನಿದೆಯೋ ಅದನ್ನ ಪೂರ್ತಿಯಾಗಿ ಸುಟ್ಟು ಬುಡ ಸಮೇತ ಗುದಮಾರ್ಗದಿಂದ ಉದುರು ಹೋಗೋ ಹಾಗೆ ಮಾಡುತ್ತೆ. ಇನ್ನು ಈ ಫಿಸ್ಟುಲಾ ಏನೋ ಅಥವಾ ಭಗಂಧರ ಕಾಯಿಲೆಯಲ್ಲಿ ನಾವು ಏನು ಕ್ಷಾರಸೂತ್ರವನ್ನ ಉಪಯೋಗಿಸುತ್ತೇವೋ ಅದು ಇತರೆ ವೈದ್ಯ ಪದ್ಧತಿಯಲ್ಲಿ ಅದರ ಗುಣಮುಖ ಮಾಡುವಂತದ್ದು ಸ್ವಲ್ಪ ಕ್ಲಿಷ್ಟಕರವಾಗಿದ್ದು, ನಮ್ಮ ಕ್ಷಾರಸೂತ್ರ ನಾವು ಬಳಸಿದಾಗ ಅದು ಒಂದು ಕಡೆಯಿಂದ ಅದು ವಾಸಿಯಾಗುತ್ತಾ ಬರುತ್ತೆ, ಇನ್ನೊಂದು ಕಡೆ ಅದರ ಹೊಸ ಜೀವಕೋಶಗಳು ಅಲ್ಲಿ ರಿಪ್ಲೇಸ್ ಆಗುವುದರಿಂದ ಟ್ರೀಟ್ಮೆಂಟ್ ಬಹಳ ಸುಲಭದಲ್ಲಿ ಆಗುವಂತದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಲ್ಲಿ ಉತ್ತರಣೆಯ ಒಂದು ಕ್ಷಾರ ಏನಿದೆಯೋ ಅದು ಭಗಂಧರ ಭಾಗದಲ್ಲಿ ಕೀವನ್ನ ತಡೆಗಟ್ಟುತ್ತೆ. ಇನ್ನು ಅರಿಶಿಣದ ಪುಡಿ ಏನಿದೆಯೋ ಅದು ಜೀವಕೋಶಗಳ ರೀಜನರೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ಈ ಕಳ್ಳಿ ಗಿಡದ ಹಾಲೇನಿದೆಯೋ ಅದು ತುಂಬಾ ತೀಕ್ಷ್ಣವಾಗಿರುವ ಕಾರಣ ಅಲ್ಲಿ ಯಾವುದೇ ತರದ ಪಸ್ಸನ್ನ ಶೇಖರಣೆ ಆಗದೆ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಹಾಗೂ ಅದರ ತೀಕ್ಷ್ಣತೆಯಿಂದಾಗಿ ಈ ಜೀವಕೋಶಗಳ ರೀಜನರೇಷನ್ ಅಲ್ಲಿ ಹೆಲ್ಪ್ಫುಲ್ ಆಗುವಂತದ್ದು. ಹಾಗಾಗಿ ಕ್ಷಾರಸೂತ್ರದಿಂದ ಈ ಭಗಂಧರ ಕಾಯಿಲೆ ವಾಸಿಯಾದಲ್ಲಿ ಇನ್ನೊಮ್ಮೆ ಆ ಜಾಗದಲ್ಲಿ ಭಗಂಧರ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ, ಕೇವಲ ನಗಣ್ಯ ಅಂತ ಹೇಳಬಹುದು. ಇಂತಹ ಹಲವಾರು ವಿಶಿಷ್ಟ ಗುಣಗಳನ್ನು ಹೊಂದಿರುವ ಕ್ಷಾರಸೂತ್ರದ ಬಳಕೆ ಫಿಸ್ಟುಲಾ ಕಾಯಿಲೆ ಇದ್ದವರು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಶ್ರೋತೃಗಳೇ ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕ್ಷಾರಸೂತ್ರ ಕುರಿತು ಮಾಹಿತಿ ತಿಳಿಸಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಇದುವರೆಗೆ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡೊಂದ್ಲಿ ಎರಡು, ಎರಡೆರಡ್ಲಿ ನಾಲ್ಕು, ಕಿವಿಗೊಟ್ಟು ಆಲಿಸಿ ಈ ಮಂತ್ರ ಪಠಿಸಿ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ ಬೊಂಬೆಗಳನ್ನ ತೆಗಿತಾರೆ, ಇನ್ನೇನ್ ಬೊಂಬೆ ಹಬ್ಬ ಶುರುವಾಗ್ತಾ ಇದೆ ಅಂತ ಅಂದ್ರೆ, ನಮ್ಗೆ ಇಷ್ಟವಾಗಿರೋ ಬೊಂಬೆ ಯಾವುದು ಅಂತ ಅದರಲ್ಲಿ ಆಯಿಸ್ಕೊಳ್ಳೋದು, ಅದನ್ನ ಎದುರು ನೋಡೋದೇ ಒಂದೊಡ್ಡ ಕೆಲಸ ಆಗ್ಬಿಟ್ಟಿರ್ತಿತ್ತು. ಇನ್ನೇನು ಮಿಡ್ಟರ್ಮ್ ಎಕ್ಸಾಮ್ಸ್ ಎಲ್ಲ ಮುಗ್ದು ರಜೆ ಅಂತೂ ಶುರುವಾಗಿರ್ತಿತ್ತು. ಬೊಂಬೆಗಳ ಜೊತೆಯಲ್ಲೇ ಆಟ ಪಾಠ ಎಲ್ಲವೂ ನಡೀತಿತ್ತು. ರಾಮಾಯಣದಲ್ಲಿ ಕುಂಭಕರ್ಣ 6 ಮಲಗಿ ಒಂದು ದಿನ ಎದ್ರೆ ಈ ಮನೆಗಳಲ್ಲಿನ ಬೊಂಬೆಗಳಲ್ಲಿನ ಕುಂಭಕರ್ಣ ವರ್ಷವೆಲ್ಲ ಪೆಟ್ಟಿಗೆಯಲ್ಲಿ ನಿದ್ದೆ ಮಾಡಿ ಮತ್ತೆ ದಸರಾ ಹಬ್ಬಕ್ಕೆ ಎದ್ದೇಳುವಂತ ಒಂದು ವಿಶಿಷ್ಟತೆ. ಹಿತ್ತಾಳೆ ಬೊಂಬೆಗಳು, ನೀರಲ್ಲಿ ಹುಣಸೆಹಣ್ಣು, ಸೀಗೆ ಪುಡಿ, ಈ ಎಲ್ಲದರ ಜೊತೆಯಲ್ಲಿ ಸ್ನಾನ ಮಾಡಿ ಅಭ್ಯಂಜನ ಪಡೆದು ಅದರ ಕೊಳೆಗಳನ್ನ ಕಳ್ಕೊಳ್ತಾ ಶುರು ಮಾಡಿದ್ರೆ, ಮರದ ಬೊಂಬೆಗಳು ಹಲವು ಬಣ್ಣ ತೆಳು ಕಾಗದದಲ್ಲಿ ವಸ್ತ್ರಗಳಲ್ಲಿ ಕಾದು ನಿಲ್ತಿದ್ವು, ಅಂದ್ರೆ ಸ್ವಲ್ಪ ಬಣ್ಣ ಹೋಗಿರ್ತಿದ್ವು. ಅವುಗಳಲ್ಲಿ ಪ್ರಮುಖವಾದದ್ದು ಬೇರೆ ಬೇರೆ ಎತ್ತರಗಳ ಹಲವು ಜೋಡಿ ರಾಜರಾಣಿ ಬೊಂಬೆಗಳು. ಬಣ್ಣ ಕಡಿಮೆ ಆಗಿರೋ ಬೊಂಬೆಗಳಿಗೆ ಬಣ್ಣ ಹಚ್ಚೋದು, ಜೊತೆಗೆ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯನ ಬೊಂಬೆಗಳನ್ನ ಸರಿಯಾಗಿ ಅದರ ಜೋಡಿ ಜೊತೆಯಲ್ಲಿ ಕೂಡಿಸೋದು. ಬೊಂಬೆಗಳು ಈ ಬೊಂಬೆಗಳೆಲ್ಲ ತುಂಬಾ ಸಾಧಾರಣವಾದ, ಸರ್ವೇ ಸಾಧಾರಣವಾದ ಬೊಂಬೆಗಳು. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ, ಮತ್ತೆ ಲಕ್ಷ್ಮಿ, ಸರಸ್ವತಿ, ಶಿವ, ಪಾರ್ವತಿ, ಗಣೇಶ, ಈ ಬೊಂಬೆಗಳನ್ನ ಮದುವೆ ಸಮಯದಲ್ಲಿ ನಮ್ಮ ಮನೆಗಳಲ್ಲೂ ಇಟ್ಟಿರ್ತಾರೆ. ಹಾಗೆ ನಾವು ಎಲ್ಲಾದರೂ ಟೂರ್ ಹೋದಾಗಲೂ ಇಂತಹ ಬೊಂಬೆಗಳನ್ನ ಹುಡುಕಿ ಹುಡುಕಿ ತಂದಿರ್ತೀವಿ. ಆ ನೆನಪುಗಳೆಲ್ಲ ನಿಮ್ಗಿದೆ ಅಂದ್ರೆ ಖಂಡಿತ ನಮ್ಮ ಜೊತೆ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಶಂಕರ್ ಜಗ್ಲಿ ಜಥಾದಿಂದ, ನಾಗರತ್ನ ರಾಜಾಜಿನಗರದಿಂದ, ಮತ್ತೆ ಹರೀಶ್ ಮಲ್ಲೇಶ್ವರಂಯಿಂದ ಸುಧಾ, ಜಯಶ್ರೀ, ಸುನಿಲ್, ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಕಿಶನ್ ರೋಷನ್, ಶೋಭಾಗ್ರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿದ್ದಾರೆ. ಪ್ರಸಾದ್ ಕೆಸರಮಡು, ಮತ್ತೆ ಶಿಂಗನಹಳ್ಳಿ ಎನ್ ಗುರುರಾಜ್ ಚಿಂತಾಮಣಿ ತಾಲೂಕಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಧರ್ಮಣ್ಣ ದನ್ನಿ, ಮತ್ತೆ ಅವರ ಜೊತೆಗೆ ನಮಗೋಸ್ಕರ ಒಂದು ಹಾಡು ದಯವಿಟ್ಟು ಕೇಳಿಸಿ ಅಂತ ಗಾಳಿಪೇಟೆ ಗ್ರಾಮದಿಂದ ಬಲರಾಮ ಅಚ್ಯುತ ನಾಗವೇಣಿ ಅವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಮೋಹನ್ ನಳಿನ ಅರ್ಶಿನ ಕುಂಟೆಯಿಂದ, ಹೆಚ್ ವಿ ಯೋಗ ನರಸಿಂಹನ್, ಎನ್ ಜಿ ಬಸವರಾಜ್, ಮಂಡಿಕಲ್ ಕೃಪಾ ಉಮೇಶ್, ಜೊತೆಗೆ ಹಂಪಿನಗರದಿಂದ ಪದ್ಮಜಾ ಬಿಡೆ ಅವರ ಸಂದೇಶ ತಲುಪಿದೆ. ದೀಪ್ತಿ ಸುರೇಶ್, ಚಂದಾಪುರದಿಂದ ಜಯಲಕ್ಷ್ಮಿ ನಾಗೇಶ್ ಅವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 9:14. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 9:14 ಆಗಿದೆ. ಬೊಂಬೆ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಣ್ಣಿನ ಬೊಂಬೆಗಳು, ದೊಡ್ಡ ದೊಡ್ಡ ರಾಮಾಯಣದ ಪಾತ್ರಗಳು, ಕೃಷ್ಣ, ಲಕ್ಷ್ಮಿ, ಸರಸ್ವತಿ, ಶಿವ, ಪಾರ್ವತಿ, ಶ್ರೀನಿವಾಸ, ಪದ್ಮಾವತಿ, ಇವುಗಳೆಲ್ಲ ಬಣ್ಣ ಹಾಕೋಕ್ಕೆ ಅಂತ ಚಿತ್ರಕಾರರು ಮನೆಗೆ ಬಂದು ಒಂದಿನ ಪೂರ್ತಿ ಕೆಲಸ ಮಾಡ್ತಿದ್ರು. ಅವರು ತಗೊಳ್ತಿದ್ದ ಹಣ ಕೂಡ ತುಂಬ ಕಡಿಮೆ ಮೊತ್ತ. ಅದೊಂದು ಯಾವುದೇ ಕಾರಣಕ್ಕೂ ಭಾರ ಅನ್ನಿಸ್ಬಾರ್ದು ಅಂತ ಉಳಿದಿದ್ದಕ್ಕೆ ಯೋಚಿಸಬೇಕಾಗಿದ್ದದ್ದು ಸ್ವಲ್ಪ ಅವಶ್ಯಕತೆ ಇತ್ತು. ಬಹುಶಃ ಬೊಂಬೆಗಳ ಮೇಲೆ ಅಂತಹ ಅದಮ್ಯ ಪ್ರೀತಿ ಕೂಡ ಸಾಕಷ್ಟು ಜನರ ಮನಸ್ಸಲ್ಲಿ ಮನೆ ಮಾಡಿರುತ್ತೆ. ಪುಟ್ ಪುಟ್ಟ ಬೊಂಬೆಗಳ ಆನೆ, ಜೋಡಿ ಆನೆ, ಕುದುರೆ, ಒಂಟೆ, ಕೋತಿ, ದುಮ್ಮ ಹೊಟ್ಟೆಯ ಅಜ್ಜ ಅಜ್ಜಿ, ಶೆಟ್ಟಪ್ಪ ಶೆಟ್ಟಮ್ಮ ಅಂತಾರೆ ಇವಕ್ಕೆ. ಹಳೆಯದರ ಜೊತೆಗೆ ಮನೆ ಮುಂದೆ ಮಾರಕ್ಕೆ ಬರ್ತಾ ಇದ್ದವರ ಹತ್ರ ಹೊಸದಾಗಿ ಬೊಂಬೆಗಳನ್ನ ತಗೊಳ್ತಾ ಇದ್ದ ಕಾಲ ಕೂಡ ಇತ್ತು. ಹೌದು, ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ರ ಬೊಂಬೆಗಳ ಬಗ್ಗೆ ಅಂತ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿಂದ ಮತ್ತೆ ನಮಗೋಸ್ಕರ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ನಿಜಕುಣಿ ಹರದೋಳಿಯವರು ಸಂದೇಶನ ಕಳಿಸಿದರೆ. ಕಾಮನಬಿಳಿನ ಬೆಳಗಕ್ಕೆ ಗುಡ್ ಮಾರ್ನಿಂಗ್ ಅಂತ ಷಣ್ಮುಖ ಹಳೆ ವ್ಯಾತಿಯಿಂದ. ಪುಟ್ರಾಜು ಎಂಪಿ ದಿಬ್ಬದಿಂದ ಸಂದೇಶನ ಕಳಿಸಿದರೆ. ಎಚ್ ಬಿ ಜಯರಾಮ್ ರಾಜಾಜಿನಗರಿಂದ, ಶಿವಮೊಗ್ಗದಿಂದ ಸಿಂಧು ಅವರ ಸಂದೇಶ ತಲುಪಿದೆ. ಜೊತೆಗೆ ಮಧುಸೂದನ್ ಚಿತ್ರದುರ್ಗದಿಂದ, ಮಂಜುನಾಥ್ ಸುರಣಗಿ ಅವರು ಸಂದೇಶನ ಕಳಿಸಿದರೆ. ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಅವರ ಸಂದೇಶ ತಲುಪಿದೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಸುಮಿತ್ರಾ ಅವರ ಸಂದೇಶ ತಲುಪಿದೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

9:25 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಬೊಂಬೆ ಇಡೋದೇನೋ ಸಂಭ್ರಮ ಹೌದು, ಎಲ್ಲ ತೆಗೆಯುವಾಗ ಸಿಕ್ಕಾಪಟ್ಟೆ ಹುರುಪು, ಎಲ್ಲ ತೆಗೆದು ಬೊಂಬೆ ಇಟ್ಟು ಸಂತೋಷ ಸುಖ ನೆಮ್ಮದಿ ಎಲ್ಲವೂ ಸಿಕ್ಕತ್ತೆ. ಆದರೆ ಆ ಸಂಭ್ರಮದ ಜೊತೆ ಜೊತೆಗೇನೆ ಬೊಂಬೆ ಹಬ್ಬ ಮುಗಿದ್ಮೇಲೆ ಅದನ್ನು ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಅದನ್ನು ಹುಷಾರಾಗಿ ಇಡೋದಿದೆಯಲ್ಲ, ಅದು ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ಮನೆಯಲ್ಲಿ ಒಂದಷ್ಟು ಜಾಗ ಇದ್ದರೆ ಬೊಂಬೆ ಇಡೋ ಜಾಗ ಒಂದು ಪೂರ್ತಿ ಕೋಣೆನ, ಒಂದು ಪೂರ್ತಿ ರೂಮನ್ನೇ ತಗೊಳ್ಳುತ್ತೆ. ಇಲ್ಲ ಕಡೆ ಪಕ್ಷ ಒಂದು ಹಜಾರದ ಒಂದು ಜಾಗನಾದು ಅಂದರೂ ಅದಕ್ಕೆ ಮೀಸಲಿಡಬೇಕು. ಇಲ್ಲಾಂದರೆ ಈ ಮನೆಗಳಲ್ಲಿ ಅಟ್ಟ ಅಂತ ಇರುತ್ತೆ, ಅಟ್ಟದ ಮೇಲೆ ಸಾಮಾನ್ಯ ಈ ಬೊಂಬೆಗಳನ್ನ ಇಡ್ತಿದ್ರು. ಯಾಕಂದರೆ ಮಕ್ಕಳು ಮನೇಲಿ ಓಡಾಡ್ತಾ ಓಡಾಡ್ತಾ ಬೊಂಬೆನ ಮುಟ್ಟೋದು ಅಥವಾ ಏನಾದರೂ ಅಲ್ಲಿ ಬೀಳೋದು ಆ ಥರ ಎಲ್ಲ ಮಾಡಿದಾಗ ಬೊಂಬೆಗಳು ಒಡಿತೇ

ಅನ್ನೋ ಕಾರಣಕ್ಕೆ ಬೊಂಬೆಗಳನ್ನ ಅಟ್ಟದ ಮೇಲೆ ಇಡ್ತಾ ಇದ್ರು. ಬೊಂಬೆಗಳು ವರ್ಷ ಇಡೀ ಮಲಗ್ತಿದ್ದ ಮರದ ಅಥವಾ ಕಬ್ಬಿಣದ, ಮತ್ತೆ ನಾವು ಅಪರೂಪಕ್ಕೊಂದ್ಸಲ ಯಾವಾಗಲಾದರೂ ಹೊರಗಡೆ ಹೋದಾಗ ತಗೊಂಡು ಬಂದಿರುವಂತಹ ಬೊಂಬೆಗಳನ್ನು ತಗಡ್ ಪೆಟ್ಟಿಗೆಯಲ್ಲೋ ಅಥವಾ ಒಂದು ಮರದ ಪೆಟ್ಟಿಗೆಯಲ್ಲೋ ಇಟ್ಟು ಮುಚ್ಚಿಟ್ಟು ಅದನ್ನು ಸುರಕ್ಷಿತವಾಗಿ ಇಡ್ತಾ ಇದ್ವಿ. ಇದನ್ನು ಪ್ಯಾಕ್ ಮಾಡೋ ರೀತಿ ಹೇಗೆ ಇದನ್ನು ಕೂಡ ಹೇಳ್ತೀನಿ. ಸಮಯ 9:27, ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನವಿಲ್ಲು 101

ಜೊತೆಗೆ ಸೋಮಪ್ಪ ಮಲ್ಲಾರಿಯವರ ಸಂದೇಶ ಕೂಡ ತಲುಪಿದೆ. ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ಅಂತ ಜಗದೀಶ್ ಅವರು ವಿಜಯಪುರದಿಂದ ಸಂದೇಶನ ಕಳಿಸಿದ್ದಾರೆ. ನಾಗೇಂದ್ರ ತಾವರೆಕೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಓಡಿ ಬರ್ತಾ ಇದೆ, ಕೇಳ್ತಾರೆ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ 9:35 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ಇದ್ರಿ, ಜೊತೆಗೆ ಬೊಂಬೆ ಹಬ್ಬ ಬೊಂಬೆಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಈ ಬೊಂಬೆಗಳನ್ನ ಪ್ರಿಸರ್ವ್ ಮಾಡಿ ಇಡೋದಿದೆಯಲ್ಲ, ಇದು ಕೂಡ ಒಂದು ದೊಡ್ಡ ಒಂಥರ ಚಾಲೆಂಜಿಂಗ್ ಅಂತಾನೆ ಹೇಳಬಹುದು. ಬೊಂಬೆ ಹಬ್ಬ ಎಲ್ಲ ಮುಗಿದ್ಮೇಲೆ, ಆ ಸಂಭ್ರಮ ಸಡಗರ ಎಲ್ಲ ಮುಗಿದ್ಮೇಲೆ ಈ ಕೆಲಸ ಶುರುವಾಗುತ್ತೆ. ಪೇಪರು, ಹುಲ್ಲು ಅಥವಾ ಈ ಹಳೆ ಕಾಟನ್ ಬಟ್ಟೆಗಳಿರುತ್ತಲ್ಲ, ಇದರಲ್ಲಿ ಸುತ್ತಿ ಇಟ್ಟು ಆ ಪೆಟ್ಟಿಗೆ ಒಳಕ್ಕೆ ಒಂದಿಷ್ಟು ಪೇಪರ್ಗಳನ್ನು ಹಾಕಿ ಆ ಪೇಪರ್ ಮಧ್ಯದಲ್ಲಿ ಈ ಬೊಂಬೆಗಳನ್ನು ಇಟ್ಟು ಒಂದಕ್ಕೊಂದು ಬೊಂಬೆ ತಾಕದೇ ಇರಂಗೆ ಇಡೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಒಂದರ ಮೇಲೆ ಒಂದು ಬೊಂಬೆಗಳು ಇಡುವಾಗಲೂ ಅಲ್ಲೂ ಕೂಡ ಪೇಪರನ್ನು ಹಾಕಿ ಒಂದಕ್ಕೊಂದು ತಾಕದೇ ಇರಂಗೆ ಭಾರ ಇರೋ ಬೊಂಬೆಗಳನ್ನು ಕೆಳಗಡೆ ಇಟ್ಟು ಭಾರ ಕಡಿಮೆ ಇರೋ ಬೊಂಬೆಗಳನ್ನು ಮೇಲ್ಗಡೆ ಇಡೋದು ಕೂಡ ತುಂಬ ಮುಖ್ಯ. ಯಾಕಂದರೆ ಭಾರ ಇರೋ ಬೊಂಬೆಗಳನ್ನು ಕೆಳಗಡೆ ಇಟ್ಟಾಗ ಕಡಿಮೆ ಭಾರ ಇರೋ ಬೊಂಬೆಗಳು ಮೇಲ್ಗಡೆ ಇಟ್ಟರೆ ಸ್ವಲ್ಪ ಪುಟ್ ಪುಟ್ ಬೊಂಬೆಗಳಿರುತ್ತಲ್ಲ, ಆದರೂ ಅದು ಇದರ ಭಾರನ ತಡೆಯುತ್ತೆ. ಅದರಿಂದ ಬೊಂಬೆ ಸಂರಕ್ಷಣೆ ಮಾಡೋದು ಕೂಡ ಅಷ್ಟೇ ಕಷ್ಟದ ವಿಷಯ. ಅಂಥ ಒಂದು ಟಾಸ್ಕನ್ನು ನಮಗೆ ಹೇಳ್ಕೊಡುವಂಥದ್ದು, ಅಲ್ಲಿ ಒಂದಷ್ಟು ಪರಿಶ್ರಮ ಜೊತೆಗೆ ತಾಳ್ಮೆ ಸಹನೆಯನ್ನು ಹೇಳ್ಕೊಡುವಂಥದ್ದು ಈ ಹಬ್ಬದ ಪರಿಸರ. ಸಮಯ 9:36. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನಾಗೇಂದ್ರ ತಾವರೆಕೆರೆಯಿಂದ, ಅನಂತಮೂರ್ತಿ ಶೃಂಗೇರಿಯಿಂದ ಜೊತೆಗೆ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಯಾರ್ಯವರು ಸಂದೇಶನ ಕಳಿಸಿದ್ರು? ನಮ್ಮ ರನ್ನಿಂಗ್ ವಿತ್ 1256. ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶ ತಲುಪಿಸಿ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಮಹಾದೇವಿ ಚಂದ್ರಕುಮಾರ್ ಬಡಗಿನಹಳ್ಳಿ ವಿಜಯಪುರದಿಂದ ಸಂದೇಶನ ಕಳಿಸಿದರೆ ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು

ಬೊಂಬೆ ಹಬ್ಬದ ಸಂಭ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ಸಮಯ 9:48 ಬೊಂಬೆ ಹಬ್ಬ ಅಂದ್ರೆ ಬೊಂಬೆಗಳನ್ನ ಜೋಡಿಸೋದು, ಅದರ ಒಡ್ಡೋಲಗ, ಅದು ಸಿದ್ಧ ಆದ್ಮೇಲೆ 10 ದಿನಗಳ ಸಂಭ್ರಮ ಅವೆಲ್ಲ ಹೇಳ್ತಿರೋದು. ಇದಾದ್ಮೇಲೆ ಈ ಬೊಂಬೆ ಹಬ್ಬದಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಮನೆ ಮನೆಗೂ ಹೋಗಿ ಬೊಂಬೆ ತಿಂಡಿಯನ್ನ ತಗೊಳ್ಳೋದು. ಮೊದಲಿನ ಕಾಲದಲ್ಲಿ ಬೋಂಡ, ಅಂಬೊಡೆ, ಕೋಡ್ಬಳೆ, ಉಪ್ಪಿಟ್ಟು ಉಂಡೆ, ಮತ್ತೆ ಹುಗ್ಗಿ ಅನ್ನದ ಉಂಡೆ, ಜೊತೆಗೆ ಪುಟ್ ಪುಟ್ಟ ದೋಸೆಗಳು, ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಇಂಥದ್ದೆಲ್ಲ ಕೊಡ್ತಿದ್ರು. ಅದಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಬಿಸ್ಕೆಟ್ಟು, ಚಾಕ್ಲೇಟು, ಪೆಪ್ಪರ್ಮೆಂಟು ಈ ಥರ ಕೊಡೋಕ್ಕೆ ಶುರು ಮಾಡಿದ್ರು. ಬೋಟಿ ಇದೆಲ್ಲ ಆದ ನಂತರದ ದಿನಗಳಲ್ಲಿ ಗೊತ್ತಿಲ್ಲ ಈಗ ಹೇಗೆಲ್ಲ ಬೊಂಬೆ ತಿಂಡಿ ಕೊಡ್ತಾರೆ, ಹೇಗೆಲ್ಲ ಮಕ್ಕಳು ಅದನ್ನು ತಗೊಳ್ತಾರೆ ಅಂತ. ಆದರೆ ಈಗ ಮಕ್ಕಳಲ್ಲಿ ಆ ಬೊಂಬೆ ತಿಂಡಿಯನ್ನು ತಗೊಳ್ಳುವಂಥ ಪದ್ಧತಿ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಆ ಪದ್ಧತಿ ಮತ್ತೆ ಮುಂದುವರಿಲಿ, ಮಕ್ಕಳಿಗೆ ಅಂತಹ ಅನುಭವಗಳು ಖಂಡಿತವಾಗ್ಲೂ ಬೇಕು. ಸಮಯ 9:49 ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀವಿ. ಖುಷಿ ಆಯಿತು ಅಂತ ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ ಅವರು ಸಂದೇಶನ ಕಳಿಸಿದರೆ. ಜಿ ಎಸ್ ಭೋಜರಾಜ್ ಸುಧಾ ಅವರ ಸಂದೇಶ ತಲುಪಿದೆ. ಮಂಜುಳಾ ಮುನಿಯಪ್ಪ ಮತ್ತೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಗಿರ್ಜಮ್ಮ ಅನ್ನಪೂರ್ಣೇಶ್ವರಿ ಬಡಾವಣೆಯಿಂದ ಸಂದೇಶನ ಕಳಿಸಿದ್ದಾರೆ. ಅಶೋಕ್ ಕುಮಾರ್, ಮಂಜುಳಾ ಮತ್ತೆ ನಮ್ಮ ಅಣ್ಣನ ಎರಡೂ ಮಕ್ಕಳೇ ನಮ್ಮ ಮನೆಯ ಮುದ್ದಿನ ಬೊಂಬೆಗಳು. ಆಫೀಸಿಂದ ಬಂದಾದ್ಮೇಲೆ ನನ್ನೆಲ್ಲ ಟೆನ್ಷನ್ ಕಡಿಮೆ ಮಾಡುತ್ತವೆ, ಆ ಬೊಂಬೆಗಳು ಮನಸ್ಸಿಗೆ ಸದಾ ಖುಷಿ ನೀಡತ್ವೆ ಅಂತ ನಾಗರತ್ನ ರಾಜಾಜಿನಗರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ರೋಹಿತ್ ವರ್ಧನ್ ಅವರು ಆ ಸಂದೇಶ ಕೂಡ ತಲುಪಿದೆ, ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ. ಬಿಳೆಬಾವಿಯಿಂದ ಮಂಜುನಾಥ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಯ 9 ಅವತಾರಗಳನ್ನು ನೋಡೋದೇ ಒಂದು ಮೆರುಗು, ಅದರ ಜೊತೆ ಜೊತೆಗೆ ಈ ಬೊಂಬೆಗಳ ಸಡಗರ, ಸಂಭ್ರಮ, ನೋಡುಗರ, ಕಣ್ಮನವನ್ನು ತಂಪುಗೊಳಿಸೋ ಹಬ್ಬವೇ ಈ ದಸರಾ. ಧನ್ಯವಾದಗಳು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ಪ್ರಸಾರ ಆಗ್ತಿರೋ ಹಾಡುಗಳು ಸೂಪರ್ ಮೇಡಮ್ ಅಂತ ಸಂದೇಶನ ಕಳಿಸಿದವರು. ಮೋಹನ್ ರಾವ್ ಚಾಲನ ರೋಡ್ ಭದ್ರಾವತಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ಅವರ ಜೊತೆಗೆ ಎಲ್ಲಾ ಹಾಡುಗಳು ಖುಷಿ ಕೊಡ್ತು ಅಂತ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗೇನಹಳ್ಳಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮಹೇಶ್ ಹುಗಾರ್ ಅವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸಮಯ 9:50 ಇನ್ನೇನು ಈ ಕೊನೆಯ ಎರಡು ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ ಎಫ್ ಎಂ ರೈನ್ಬೋ ಸಖತ್ ಸಾಂಗ್ಸ್ ಅಲ್ಲಿ. ಮತ್ತೆ 10 ಗಂಟೆಗೆ ವಾಪಸ್ ಆಗ್ತೀನಿ. 10 ಗಂಟೆಯ ಸಿನಿಚಿಟ್ಟೆಯಲ್ಲಿ ಯಾರ ಬಗ್ಗೆ ಇವತ್ತು ನಮ್ಮ ಮಾತುಕತೆ ಹೇಳ್ತೀನಿ, ಕೇಳ್ತಾರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
3: ಶಿಲೆಯಲ್ಲೂ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್ ಅಟ್

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕೇಳಾದ್ಮೇಲೆ ಚಿಟ್ಟೆಯನ್ನು ಹಾರಿಸೋಕೆ ಈ ಸಿನಿ ಚಿಟ್ಟೆಗೆ ಬಂದಾಯಿತು. ಯಾವ ಚಂದ್ರವನದ ಚಿಟ್ಟೆ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಮೊದಲು ಈ ಹಾಡನ್ನು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ನಿಮ್ಮ ಸಂದೇಶಗಳು ನಮಗೆ ತಲುಪಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ.

ಸಾಕಷ್ಟು ಜನ ಹೌದು ನೀವು ಮಾತಾಡ್ತಾ ಇರೋದು ಯಾರ ಬಗ್ಗೆ ಅಂತ ಗೊತ್ತಾಯ್ತು ಅಂತ ಹೇಳಿ ರಮೇಶ್ ಅಂತ ಕಳಿಸಿದ್ರು. ಆದರೆ ಮಂಡಿಕಲ್ ಕೃಪಾ, ನೀವು ಹೇಳಿರೋದು ಕರೆಕ್ಟ್ ಕಣ್ರಿ, ನಾವು ಮಾತಾಡ್ತಾ ಇರೋದು ಸುಹಾಸಿನಿ ಅವ್ರ ಬಗ್ಗೆ. ಸುಹಾಸಿನಿ ಅವರ ಹುಟ್ಟಿದ ಹಬ್ಬ ನಮ್ಮ ಸ್ವತಂತ್ರ ದಿನಾಚರಣೆ ಅಂದರೆ ಆಗಸ್ಟ್ 15ನೇ ತಾರೀಕು. ಸುಹಾಸಿನಿ ಅಂದರೆ ಅಲ್ಲೊಂದು ಮಂದಹಾಸ, ಸುಹಾಸಿನಿ ಅಂದರೆ ಅಲ್ಲೊಂದು ಸಹಜತೆ, ಸರಳತೆ. ಚಿತ್ರರಂಗದಂತಹ ತಳುಕಿನ ಲೋಕದಲ್ಲಿ ಪೂರ್ತಿ ವಿಭಿನ್ನವಾಗಿದ್ದು ವಿಶಿಷ್ಟವಾಗಿ ಇದ್ದಾರೆ ಅಂದರೆ ಅದು ಸುಹಾಸಿನಿ ಅವರು. ಸಿನಿಮಾ ಕ್ಷೇತ್ರದಲ್ಲಿ ಕ್ಯಾಮ್ರಾ ಹಿಂದೆ ಕೆಲಸ ಮಾಡಬೇಕು ಅಂತ ಬಂದರೆ ಸಿನಿಮಾದ ಜನ ಅವರನ್ನು ಕ್ಯಾಮ್ರಾ ಮುಂದೆ ತಂದು ನಿಲ್ಲಿಸಿದ್ರಂತೆ. ಅವತ್ತು ನಂಜತ್ತ ಕೆಲ್ಲಾದೆ ಅನ್ನೋ ಚಿತ್ರದಲ್ಲಿ ಆಕಸ್ಮಿಕವಾಗಿ ಕ್ಯಾಮ್ರಾ ಮುಂದೆ ಬಂದ ಸುಹಾಸಿನಿ ಇವತ್ತು ಮಹಾನ್ ತಾರೆಯಾಗಿ ದಕ್ಷಿಣ ಭಾರತದ ಎಲ್ಲ ಚಿತ್ರಗಳಲ್ಲೂ ಜನಸಾಗರಗಳ ಮನವನ್ನು ಗೆದ್ದವರು. ನಟನೆ, ನಿರ್ದೇಶನ, ನಿರ್ಮಾಣ ಹೀಗೆ ಹೋದ ಕಡೆಯಲ್ಲೆಲ್ಲ ತಮ್ಮ ಪ್ರತಿಭೆಯ ಸುಗಂಧವನ್ನು ಪಸರಿಸಿದವರು. ಕನ್ನಡದಲ್ಲಿ ಉಷಾ, ಬೆಂಕಿಯಲ್ಲಿ ಅರಳಿದ ಹೂವು ಈ ಚಿತ್ರಗಳ ಮೂಲಕ ಕೆ ಬಾಲಚಂದರ್ ಅವರ ಚಿತ್ರಗಳಲ್ಲಿ ಪರಿಚಿತರಾದ ಸುಹಾಸಿನಿ ಮುಂದೆ ಸುಪ್ರಭಾತ, ಬಂಧನ, ಹೊಸ ನೀರು, ಮುತ್ತಿನಹಾರ, ಹಿಮಪಾತ, ಅಮೃತವರ್ಷಿಣಿ, ಯಾರಿಗೆ ಸಲ್ಲತ್ತೆ ಸಂಬಳ, ಮಾತಾಡ್ ಮಾತಾಡ್ ಮಲ್ಲಿಗೆ, ಹೆಂಡತಿಗೆ ಹೇಳ್ತೀನಿ, ಸ್ಕೂಲ್ ಮಾಸ್ಟರ್, ಎರಡನೇ ಮದುವೆ, ಹೀಗೆ ಅನೇಕ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರಿಗೆ ಅತ್ಯಂತ ಜನಪ್ರಿಯ ಕಲಾವಿದೆ ಅಂತ ಅನ್ನಿಸ್ಕೊಂಡವರು. ಅದರಲ್ಲೂ ಸುಪ್ರಭಾತ, ಬಂಧನ, ಅಮೃತವರ್ಷಿಣಿ ಅಂತೂ ಅದೊಂಥರ ಅವಿಸ್ಮರಣೀಯ ದೃಶ್ಯ ಕಾವ್ಯಗಳು ಅಂತಾನೆ ಹೇಳಬಹುದು ಸುಹಾಸಿನಿಯವರ ವಿಷಯದಲ್ಲಿ ಕನ್ನಡದ ಸಿನಿಮಾಗಳಲ್ಲಿ. ಇವತ್ತು ನಾವು ಮಾತಾಡ್ತಾ ಇರೋದು ಸುಹಾಸಿನಿಯವರ ಬಗ್ಗೆ. ನಿಮಗೆ ಅವರ ಯಾವ ಸಿನಿಮಾ ತುಂಬ ಇಷ್ಟ ಅನ್ನೋದನ್ನು ಸಂದೇಶ ತಲುಪಿಸಿ ನಮಗೆ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಿನಿಚಿಟ್ಟೆಯಲ್ಲಿ ನಾವು ಮಾತಾಡ್ತಾ ಇರೋದು ಸುಹಾಸಿನಿ ಅವರ ಬಗ್ಗೆ. ಸಿಂಧು ಭೈರವಿ ಚಿತ್ರದಲ್ಲಿ ನೀಡಿದ ಅಭಿನಯಕ್ಕೋಸ್ಕರ ಸುಹಾಸಿನಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು. ದಕ್ಷಿಣ ಭಾರತದ ಪ್ರಸಿದ್ಧ ಕಲಾವಿದರಾದ ವಿಷ್ಣುವರ್ಧನ್ ಅವರು, ಅನಂತ್ ನಾಗ್ ಅವರು, ಮತ್ತೆ ರಜನಿಕಾಂತ್, ಮಮ್ಮುಟ್ಟಿ, ಮೋಹನ್ ಲಾಲ್, ಚಿರಂಜೀವಿ, ರಮೇಶ್, ಹೀಗೆ ಅನೇಕ ಎಲ್ಲ ಪ್ರಸಿದ್ಧ ನಾಯಕ ನಟರು, ಎಲ್ಲ ಪ್ರಸಿದ್ಧ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದವರು ಸುಹಾಸಿನಿ. ತಾವು ಕೂಡ ಇಂದಿರಾ ಅನ್ನೋ ಚಿತ್ರವನ್ನ, ಪೆಣ್ ಅನ್ನೋ ದೂರದರ್ಶನ ಧಾರಾವಾಹಿಯನ್ನ ನಿರ್ದೇಶನ ಮಾಡಿದ್ರು. ಇವರ ಪತಿ ಪ್ರಸಿದ್ಧ ನಿರ್ದೇಶಕರಾದ ಮಣಿರತ್ನಂ ಅವರ ಜೊತೆಗೆ ಉತ್ತಮ ಚಿತ್ರಗಳ ನಿರ್ಮಾಣದಲ್ಲೂ ಅವರು ಸಹಭಾಗಿಯಾದರು. ಇಷ್ಟೇ ಅಲ್ಲದೆ ದೂರದರ್ಶನದಲ್ಲಿ ಸಾಧಕರೊಂದಿಗೆ ಸಂದರ್ಶನ, ಸಿನಿಮಾ ವಿಮರ್ಶೆ, ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಭಾಗವಹಿಸಿ ಅನೇಕ ಬಿಡುವಿಲ್ಲದ ನಿರಂತರ ಕೆಲಸನ ಮಾಡ್ತಾ ಬರ್ತಿದ್ದಾರೆ. ಸಾಕಷ್ಟು ಚಿಂತನೆಗಳು, ನೇರವಾದ ನುಡಿ, ಸ್ನೇಹಶೀಲ ಪ್ರವೃತ್ತಿ, ಒಂಥರ ಸದಾ ಕೆಲಸ ಮಾಡುವಂತಹ ಸೃಜನಶೀಲತೆ ಇವರ ಚಟುವಟಿಕೆಗಳಲ್ಲಿ, ಈ ಎಲ್ಲದಕ್ಕೂ ಹೆಸರುವಾಸಿ ಸುಹಾಸಿನಿಯವರು. ಸುಹಾಸಿನಿಯವರ ಸಾಕಷ್ಟು ಚಿತ್ರಗಳು ನಮಗೆ ಇಷ್ಟ ಅಂತ ಅರ್ಪಿತಾ ಸಂದೇಶನ ಕಳಿಸಿದರೆ, ಮಹಾದೇವಿ, ಚಂದ್ರಕುಮಾರ್, ವಿಜಯಪುರ, ಒಡಿಗೇನಹಳ್ಳಿಯಿಂದ ನಮಗೆ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬೆಂಕಿಯಲ್ಲಿ ಅರಳಿದ ಹೂವು ಸಾಕಷ್ಟು ಜನಕ್ಕೆ ಇಷ್ಟ. ರಾಜೇಂದ್ರ ಬನಶಂಕರಿಯಿಂದ ಹೇಳ್ತಿದ್ರೆ ಅಮೃತವರ್ಷಿಣಿ ಚಿತ್ರ ತುಂಬ ಇಷ್ಟ ಅಂತ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ ಸಂದೇಶನ ಕಳಿಸಿದ್ದಾರೆ. ರಾಮಚಂದ್ರ ಜಯನಗರದಿಂದ, ನೂರೊಂದು ನೆನಪು ಬಂಧನ ಸಿನಿಮಾದ ಈ ಹಾಡು ತುಂಬ ಇಷ್ಟ ಅಂತ ಹೇಳ್ತಿದ್ರೆ, ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಎಂಥ ಹಾಡಲ್ವಾ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ನೆನಪಿಸ್ಕೊಳ್ತಾ ಇದ್ದಾರೆ. ರಾಮ್ಪುರ ಅರಸೀಕೆರೆಯಿಂದ ಶ್ವೇತಾ ಉದಯ, ನಮಗೆ ಮುತ್ತಿನಹಾರ ಸಿನಿಮಾ ತುಂಬ ಇಷ್ಟ ಸುಹಾಸಿನಿಯವ್ರದ್ದು ಅಂತ ಹೇಳ್ತಿದ್ದಾರೆ. ನೀವು ಕೂಡ ನಿಮಗೆ ಯಾವ ಸಿನಿಮಾ ತುಂಬ ಇಷ್ಟ ಅನ್ನೋದನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು, 101.3 ಸಿನಿಚಿಟ್ಟೆ ಕಾರ್ಯಕ್ರಮ.

ಸುಹಾಸಿನಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಮ್ಮ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಸುಹಾಸಿನಿ ಅವರ ಅಭಿನಯಿಸಿದ ಎಲ್ಲ ಚಿತ್ರಗಳು ಇಷ್ಟ ಆಗುತ್ತೆ ಅಂತ ಷಣ್ಮುಖ ಹಳಬೇತೆಯಿಂದ ಸಂದೇಶನ ಕಳಿಸಿದರೆ, ಸಿನಿ ಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಹೇಳ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಸಿಕ್ಕಿದ ಒಳ್ಳೆ ಅಭಿನಯದ ಅವಕಾಶಗಳ ಬಗೆಗೆ ಸದಾ ಸಂತಸ ಹೊಂದಿರೋ ಸುಹಾಸಿನಿ ಅವರು ಕನ್ನಡದಲ್ಲಿ ಯಾವುದೇ ಅವಕಾಶ ಬಂದರೂ ಅದಕ್ಕೆ ಸಹೃದಯತೆಯಿಂದ ಬಂದು ನಡೆಸಿದ್ದಾರೆ. ಒಂದು ರೀತಿಯಲ್ಲಿ ಕನ್ನಡಕ್ಕೂ ಅವರಿಗೂ ಒಂದು ಅಪೂರ್ವ ನಂಟು ಅಂತ ಹೇಳಬಹುದು. ಅವರ ತಂದೆ ಚಾರುಹಾಸನ್ ಅವರು ಕನ್ನಡದ ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶಿಸಿದ ತಬರನ ಕತೆ ಚಿತ್ರದಲ್ಲಿ ಅಭಿನಯಕ್ಕೆ

ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು. ಇವರ ಚಿಕ್ಕಪ್ಪ ಕಮಲಾ ಹಾಸನ್ ಅವರು ಕೂಡ ಕನ್ನಡದಲ್ಲಿ ಕೋಕಿಲ, ಬೆಂಕಿಯಲ್ಲಿ ಅರಳಿದ ಹೂವು, ಪುಷ್ಪಕ ವಿಮಾನ, ರಾಮಶ್ಯಾಮ ಭಾಮ ಹೀಗೆ ಅನೇಕ ಚಿತ್ರಗಳಲ್ಲಿ ನಟಿಸಿ ಪುಷ್ಪಕ ವಿಮಾನದ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದರು. ಸುಹಾಸಿನಿಯವರ ಪತಿ ಮಣಿರತ್ನಂ ಮೊದಲು ಚಿತ್ರ ನಿರ್ದೇಶಿಸಿದ್ದು ಕನ್ನಡದ ಪಲ್ಲವಿ ಅನುಪಲ್ಲವಿ. ಸುಹಾಸಿನಿಯವರ ಮೊದಲ ಚಿತ್ರ ನಂಜತ್ತೆ ಕೀಳಾದೆ, ಚಿತ್ರದ ನಾಯಕ ಕನ್ನಡದ ಮೋಹನ್. ಸುಹಾಸಿನಿ ಅವರು ಕನ್ನಡದಲ್ಲಿ ಉತ್ತಮ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನೂ ಅವರ ಪ್ರತಿಭೆ ಇನ್ನಷ್ಟು ವಿಸ್ತಾರಗೊಳ್ಳಲಿ ಅನ್ನೋದು ನಮ್ಮ ಆಶಯ. ಸಮಯ 10:33, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಮಾತಾಡ್ತಾ ಇದ್ವಿ. ಇವತ್ತಿನ ಹಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಈ ಸಂದೇಶನ ಕಳಿಸಿದರೆ, ಕಾರ್ಯಕ್ರಮ ಚೆನ್ನಾಗಿದೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣೇಶ್ವರಿ ಬಡಾವಣೆಯಿಂದ ಸಂದೇಶನ ಕಳಿಸಿದರೆ, ಬಂಧನ 1948 ಬಿಡುಗಡೆಯಾದ ಚಿತ್ರ. ಈ ಚಿತ್ರದಲ್ಲಿ ನಟಿ ಸುಹಾಸಿನಿ ಮಣಿರತ್ನಂ ಅವರು ನಂದಿನಿ ಅನ್ನೋ ಅತ್ಯಂತ ಸ್ಮರಣೀಯ ಮತ್ತು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಅಂದರೆ ತುಂಬಾ ಇಷ್ಟ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಸುಹಾಸಿನಿ ಅವರ ಸೃಜನಶೀಲ ಬದುಕು ಸದಾ ಪ್ರಜ್ವಲಿಸ್ತಿರಲಿ ಅಂತ ಈ ದಸರೆಯ ಸಮಯದಲ್ಲಿ ಆ ಶಕ್ತಿ ದೇವತೆಗಳನ್ನು ಕೇಳ್ಕೊಳ್ತೀವಿ. ಅವರ ಬದುಕು ಸಂತಸ ಸಾಧನೆ ಯಶಸ್ಸಿಂದ ತುಂಬಿರಲಿ ಅಂತ ಹಾರೈಸ್ತೀವಿ. ಸಮಯ 10:43. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರನ್ನ ಹೀಗೆ ಸಿತಿದ್ಯಾ?
1: ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
2: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ, ಸೊಳ್ಳೆಗಳು ಕೂತು ಡೇಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

ಸಮಯ ಸರಿಯಾಗಿ 10:54 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಇದಾಗಿತ್ತು. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮ ನಿಮ್ ಜೊತೆಯಾಗಿದ್ದು ಇಷ್ಟು ಹೊತ್ತು ನಾನು ಮಧು ಚೈತ್ರ ಕೇಳ್ತಾ ಇರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್. ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 11:45. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಈ ಕಾರ್ಯಕ್ರಮದಲ್ಲಿ. ನೀವು ನಮಗೆ ನಿಮ್ಮಿಷ್ಟದ ಗೀತೆಗಳಿಗೋಸ್ಕರ ರಿಕ್ವೆಸ್ಟ್ ಮಾಡ್ಬೋದು. ನೀವು ಹೇಗೆ ರಿಕ್ವೆಸ್ಟ್ ಮಾಡ್ಬೋದು ಅಂದರೆ ನಮಗೆ ಸಂದೇಶವನ್ನು ಕಳಿಸ್ಬೋದು. ವಾಟ್ಸಪ್ ಸಂದೇಶವನ್ನು ಕಳಿಸೋದಕ್ಕೆ ನಮ್ಮ ಸಂಖ್ಯೆ 9480909013. ಈ ಸಂಖ್ಯೆ

ನೀವು ನಮಗೆ ಸಂದೇಶವನ್ನು ಕಳುಹಿಸಿ. ನೀವು ಈ ಸಮಯದಲ್ಲಿ ಕೇಳಬೇಕು ಅನ್ನಿಸ್ತಾ ಇರೋ ಹಾಡು, ಹಾಡಿನ ಚಿತ್ರದ ಹೆಸರು, ಹಾಗೆ ನಿಮ್ಮ ಹೆಸರನ್ನು ಮರೆಯದೆ ಬರೆದು ಕಳಿಸಿ ಅಂತ ಹೇಳ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇರೋದು ನಾನು ಆರ್ ಜೆ ಸಿಂಧು.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕಲ್ ಹೋ ನಾ ಹೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಇದ್ದಂತಹ ಈ ಗೀತೆಗೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಇತ್ತು. ಸಂಗೀತವನ್ನು ನೀಡಿದ್ದು ಶಂಕರ್ ಇಶಾನ್ ಲಾಯ್. ಸ್ನೇಹಿತರೆ, ಈ ಹಾಡನ್ನು ಯಾಕೆ ಪ್ರಸಾರ ಮಾಡಿದ್ವಿ ಅಂತಂದರೆ, ತ್ರಿವಳಿ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾದಂತಹ ಶಂಕರ್ ಇಶಾನ್ ಲಾಯ್ ಇದಾರಲ್ವಾ, ಈ ಗ್ರೂಪಲ್ಲಿರುವಂಥ ಇಶಾನ್ ನೂರಾನಿ ಅವರ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಹಾಡನ್ನು ಪ್ರಸಾರ ಮಾಡಲಾಯಿತು. ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳಿಗೋಸ್ಕರ ನೀವು ಸಹ ರಿಕ್ವೆಸ್ಟ್ ಮಾಡ್ಬೋದು. ಮುಂದಿನ ನಮ್ಮ ಸಂಗೀತ ದಿಗ್ಗಜರು ಒಬ್ಬರಿಗೋಸ್ಕರ ಟ್ರಿಬ್ಯೂಟ್ ಕೊಡೋದಕ್ಕೆ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಯಾರಿರ್ಬೋದು, ಯಾಕೆ ಅಂತ ನೀವು ನಮಗೆ ಗೆಸ್ ಮಾಡಿ ಸಂದೇಶವನ್ನು ಕಳುಹಿಸಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಖ್ಯಾತ ಕವಿ ಗೀತ ಸಾಹಿತಿ ನಿದಾ ಫಾಜಿಲ್ ರವರು ಹುಟ್ಟಿದಂತಹ ದಿನ ಇಂದು. ಇವರನ್ನ ಈ ದಿನ ಸ್ಮರಿಸುತ್ತಾ ನಮಿಸುತ್ತಾ ಅವರ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಗೀತೆ ಆಪ್ತೋ ಐಸಿ ನಾಥೆ ಚಿತ್ರದ ಹಾಡನ್ನ ಕೇಳಿದ್ರಿ. ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಉಷಾ ಖನ್ನಾರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿ ಬಂದ್ರಿ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಪ್ರಸಾರವಾದಂತಹ ಹಾಡು ಯಾರಿಗೋಸ್ಕರ ಪ್ರಸಾರವಾಗ್ತಾ ಇದೆ ಹೇಳಿ ಗೆಸ್ ಮಾಡಿ ಅಂತ ಹೇಳಿದ್ದೆ. ಏನಾರ್ ಪ್ರಸಾದ್ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಕಾಂತಿಯವರು ಭಾರತೀ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶ್ಲೋಕವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮಗೂ. ಹಾಗೆ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಯಾರಿದು ಚಾನಲ್ಸ್ ಬರ್ತಾ ಇಲ್ಲ ಟೆಕ್ನಿಕಲ್ ಟೀಮಿಗೆ ಹೇಳಿ ಅಂತ ಹೇಳ್ತಾ ಇದ್ರು. ಇರೋರು ಯಾರು? ನಂಬರ್ ಎಂಡಿಂಗ್ ವಿತ್ 8484. ಖಂಡಿತವಾಗ್ಲೂ ಇದನ್ನು ಗಮನಿಸ್ತೇವೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಕಾಲಾಬಜಾರ್ ಚಿತ್ರದ ಹಾಡು ಬೇಕು ಅಂತ ಕೇಳ್ತಾ ಇದ್ದಾರೆ. ಹೇಮಾವತಿ, ಶ್ವೇತಾ, ಸ್ವಾತಿ, ಚಟ್ಟಿಮನಿ, ಭಾಗಮಂಡಲ, ಕೊಡಗಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಮೇಡಮ್, ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಆಪ್ಕೆ ಪಸಂದ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಲಾವಾರಿಸ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ ಗೋವಿಂದ ಮೆನನ್ ಅವರು ಕೋಲಾರದಿಂದ. ಹಾಗೆ

ಮಣಿಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸ ವೇಣಿ ಮತಿಕೆರೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಸ್ತೆ ಸಿಂಧು ಮೇಡಮ್, ಶುಭೋದಯ, ಕಹನ ಪ್ಯಾರೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಯಾರಿದು? ಸದಾಶಿವ ಅವರು ಹೊಲಗೂರಿನಿಂದ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸದಾಶಿವ ಹೊಲಗೂರ ಬನಶಂಕರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದರೆ, ಛತ್ತೀಸ್ಗಢದ ಬಾಟಾಪಾರಾದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹೀರಾಮಣಿ ವರ್ಮ, ಪಾರಸ್ ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ ಹಾಗೂ ನೋಕೆಲಾಲ್ ವರ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ರಘುನಾರಾಯಣ ಅವರು ಬೆಂಗಳೂರಿನಿಂದ, ಸುಭಾನ್ ಕುರಿ ಹಂಪ ಸಾಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೋಸ್ಕರ ಧನ್ಯವಾದವನ್ನು ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಹತ್ರ ಕೇಳ್ತಾ ಇದ್ದೀರಿ. ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳಿ ಬಂದ್ರಿ. ಅನುಪಮ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಕಾಫಿ ಅಜ್ಮಿ ಅವರ ಸಾಹಿತ್ಯ ಹಾಗೂ ಹೇಮಂತ್ ಕುಮಾರ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಹಾಗೆ ಈಗ ಕೇಳಿ ಬಂದಂತಹ ಗೀತೆ ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆ ಮನಾದೇ ಅವರ ಧ್ವನಿಯಲ್ಲಿ, ನೀರಜ್ ಅವರ ಸಾಹಿತ್ಯ ಹಾಗೂ ಶಂಕರ್ ಜೈಕಿಶನ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನು ಕಳಿಸಿದ್ದೀರಾ ಅಂತ ನೋಡುವಂತಹ ಸಮಯ. ಸಂದೇಶವನ್ನು ಕಳಿಸಿದ್ದಾರೆ ಯಾರು, ಇದು ಸಚ್ಚಿದಾನಂದ್ ಅವರು ಸಂಜಯ್ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ವಿದ್ಯಾನಗರ ಹರಿಹರದಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ. ಮುಂದಿನ ಸಂದೇಶ ಬಂದಿದೆ ಮಹಾದೇವ್ ಪ್ರಕಾಶ್, ಕಲ್ಲೂರು ಮಹಾದೇವ್ ಪ್ರಕಾಶ್ ಅವರು ಕಲ್ಲೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಜಯಂತ್ ಹೆಗ್ಡೆ ಅವರು ಸಿರ್ಸಿಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರಗಳನ್ನು ತಿಳಿಸ್ತಾ ಇರೋದು ಯಾರಿದು, ವೆಂಕಟೇಶ್ ಮಾಯಾ ಮೂರ್ಕೂಟೆ ಫ್ರಮ್ ಅಮೃತಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಸಂದೇಶವನ್ನಂದು ಕಳಿಸ್ತಾ ಇದ್ದೀರಾ, ಹಾಗೆ ನಿಮ್ಮ ನೆಚ್ಚಿನ ಗೀತೆಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಪ್ರಸಾರವಾಗ್ತಾ ಇರುವಂತಹ ಗೀತೆಗಳು ನಿಮ್ಮ ನೆಚ್ಚಿನ ಗೀತೆಗಳು, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ ಆಪ್ಕಿ ಪಸಂದ್ ಕಾರ್ಯಕ್ರಮ. ನಿಮ್ಮ ಸಂದೇಶಗಳು ನಮಗೆ ತಲುಪಬೇಕಾಗಿರುವಂತಹ ಸಂಖ್ಯೆ 9480901013.

ಕಹೋನಾ ಪ್ಯಾರ್ಹೈ ಚಿತ್ರದ ಹಾಡು ಆಶಾ ಭೋಸ್ಲೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾವಂತ್ ಕುಮಾರ್ ತಕ್ ಅವರ ಸಾಹಿತ್ಯ ಹಾಗೂ ರಾಜೇಶ್ ರೋಷನ್ ಅವರ ಸಂಗೀತ ಇರುವಂತಹ ಗೀತೆ.

ಖಾಲಿ ಘಟ ಚಿತ್ರದ ಹಾಡನ್ನ ಕೇಳಿದ್ರಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:51 ಈ ಸಮಯದ ಕಾರ್ಯಕ್ರಮ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದ್ದೀರಿ, ಹಲವಾರು ಜನ ನಿಮ್ಮ ಇಷ್ಟದ ಗೀತೆಗಳಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಜಖ್ಮೆ ಚಿತ್ರದ ಗೀತೆ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಬಪ್ಪಿ ಲಹರಿ ಅವರ ಸಂಗೀತ.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಆಪ್ಕಿ ಪಸಂದ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಒಂದು ಗಂಟೆ ಮುಗಿತಾ ಬಂದ್ಬಿಡ್ತು. ಕೊನೆಯ ಹಾಡು ಮೂಡಿ ಬರ್ತಾ ಇದೆ ಕಾರ್ಯಕ್ರಮದಲ್ಲಿ. ಅಂಕೋಂಕಿ ಜರೋ ಕೊನ್ಸೆ ಚಿತ್ರದ ಹಾಡು, ಹೇಮಲತಾ ಅವರ ಧ್ವನಿಯಲ್ಲಿ ರವೀಂದ್ರ ಜೈನ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವಂತಹ ಹಾಡು ಮೂಡಿ ಬರ್ತಾ ಇದೆ. ತಮ್ಮೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ. ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಮುಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಸಿಂಧು.

0: ಇದೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಅಂಚೆ ವೃತ್ತ ರಾಷ್ಟ್ರೀಯ ಅಂಚೆ ಸಪ್ತಾಹದ ಅಂಗವಾಗಿ ಆಯೋಜಿಸಿರುವ ಅಂಚೆ ಚೀಟಿ ಸಂಗ್ರಹ ಫಿಲಾಟೆಲಿ ಪಾಸ್ಪೋರ್ಟ್ ಮಾರಾಟಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ಎರಡು ದಿನಗಳಲ್ಲಿ ರಾಜ್ಯಾದ್ಯಂತ 8,000 ಫಿಲಾಟೆಲಿ ಪಾಸ್ಪೋರ್ಟ್ಗಳು ಮಾರಾಟವಾಗಿವೆ. ಫಿಲಾಟೆಲಿ ಪಾಸ್ಪೋರ್ಟ್ ಪ್ರವಾಸ ಕೋಶವಾಗಿದ್ದು, ಇದನ್ನು ಖರೀದಿಸಿದವರು ರಾಜ್ಯ ಸುತ್ತಿ ಪ್ರಯಾಣದ ದಾಖಲೆಯೊಂದಿಗೆ ಪ್ರವಾಸದ ಪ್ರಯೋಜನ ಪಡೆಯಬಹುದು ಎಂದು ಕರ್ನಾಟಕ ಅಂಚೆ ವೃತ್ತದ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಅರಮನೆ ಮೈದಾನದಲ್ಲಿ ಆಯೋಜಿತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಹಿರಿಯ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಸಾಹಿತಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವ ವಿದ್ಯುತ್ ದೀಪಾಲಂಕಾರಕ್ಕೆ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಮೈಸೂರು ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಸಿಎಂ ಕಪ್ 2026ಕ್ಕೆ ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ನಾಡಹಬ್ಬ ಮೈಸೂರು ದಸರಾ ಪ್ರಯುಕ್ತ ಆಯೋಜಿಸಿರುವ ದಸರಾ ಕ್ರೀಡಾಕೂಟಕ್ಕೆ ಸರ್ಕಾರ ರಾಜ್ಯಮಟ್ಟದ ಮಾನ್ಯತೆ ನೀಡಿದೆ ಎಂದರು. ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಹಾಗೂ ಕುದುರೆಗಳಿಗೆ ಇಂದು 3ನೇ ಹಂತದ ಕುಶಾಲ ತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ಜರುಗಿತು. ತಾಲೀಮಿನಲ್ಲಿ 11 ಆನೆಗಳು ಹಾಗೂ 43 ಕುದುರೆಗಳು ಪಾಲ್ಗೊಂಡಿದ್ದವು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಳಗಾವಿ ವಿಭಾಗ ಮಟ್ಟದ ಪವಾಡ ರಹಸ್ಯ ಬಯಲು ತರಬೇತಿ ಶಿಬಿರವನ್ನು ಘಟಪ್ರಭಾದ ಡಾ ಹರಡೀಕರ್ ಸೇವಾದಳ ನ್ಯಾಷನಲ್ ಅಕಾಡೆಮಿಯಲ್ಲಿ ಆಯೋಜಿಸಿತು. ಬೆಳಗಾವಿ ಶೈಕ್ಷಣಿಕ ವಿಭಾಗದ ಒಟ್ಟು 10 ಜಿಲ್ಲೆಗಳ 120 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಡಾ ಹುಲಿಕಲ್ ನಟರಾಜ್.
2: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಯುವ ಮನಸ್ಸುಗಳಲ್ಲಿ ವೈಜ್ಞಾನಿಕತೆಯನ್ನ ಪ್ರಸಾರ ಮಾಡುವ ದೃಷ್ಟಿಯಿಂದ 4 ವಿಭಾಗಗಳಲ್ಲಿ 4 ತಂಡಗಳಾಗಿ ಒಂದೊಂದು ವಿಭಾಗದಲ್ಲಿ 150 ಜನರಿಗೆ ಪವಾಡ ರಹಸ್ಯ ಬಯಲು ತರಬೇತಿಯನ್ನ ಕೊಡ್ತಾ ಇದೆ. ಇಲ್ಲಿ 50 ಪವಾಡಗಳ ಹಿಂದೆ ವೈಜ್ಞಾನಿಕ ಸತ್ಯವನ್ನ ಪ್ರಯೋಗಾತ್ಮಕವಾಗಿ ನಾವು ಮಾಡಿಸ್ತಾ ಇದೀವಿ. ಘಟಪ್ರಭಾದಲ್ಲಿ 156 ಜನ ಬಂದಿದ್ದಾರೆ. ಅವರಿಗೆ 2 ದಿನಗಳ ತರಬೇತಿಯನ್ನ ಕೊಡಲಾಗುತ್ತೆ. ಆ ತರಬೇತಿಯಲ್ಲಿ ನಮ್ಮ ಮನೋವೈಜ್ಞಾನಿಕ ಮನಸ್ಸು ಹೇಗೆ ಪರಿವರ್ತನೆ ಆಗಬೇಕು, ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಪ್ರಯೋಗಾತ್ಮಕವಾಗಿ ನಾವು ಮಾಡ್ತಾ ಇದೀವಿ.
1: ಹೊಸದಿಲ್ಲಿಯ ಕೃಷಿ ಭವನದಲ್ಲಿ ಈ ಮಧ್ಯಾಹ್ನ 3 ಗಂಟೆಗೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕು ಎಂಬ ಬೇಡಿಕೆ ಕುರಿತು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಸಮಾಲೋಚನಾ ಸಭೆ ಆಯೋಜಿತವಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲು ಬೆಳಗಾವಿಯಿಂದ ಸುಮಾರು 35 ಜನ ರೈತ ಮುಖಂಡರು ಹೊಸದಿಲ್ಲಿಗೆ ಪ್ರಯಾಣಿಸಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟದ ವಿವಿಧ ಜಿಲ್ಲೆಗಳ ಒಟ್ಟು 54 ಜನ ರೈತ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನವನ್ನು ದೇಶಾದ್ಯಂತ ಆಯೋಜಿಸಲಾಗಿದೆ. ಆಕಾಶವಾಣಿಯ ಇಂದಿನ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ

ರಚನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಸಾಗರಮಾಲಾ ಯೋಜನೆಗೆ ಚಾಲನೆ ನೀಡಲಾಯಿತು. ಇದು ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಯೋಜನೆಯಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ರಾಯಚೂರು ಜಿಲ್ಲೆ ಗಣೇಕಲ್ ಜಲಾಶಯದಿಂದ ನಗರದ ಕೆಳಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರಿನ ಬೇಡಿಕೆ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನೀರು ಪೂರೈಸಲಾಗುತ್ತಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ತಿಳಿಸಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತು ಕೊಡಮಾಡುವ ಲೋಕಸಿರಿ ಗೌರವ ಪ್ರಶಸ್ತಿಗೆ ಭಾಜನರಾದ ಜಾನಪದ ಸಂಶೋಧಕ ಹಾಗೂ ಹಿರಿಯ ಕಲಾವಿದ ಹುಬ್ಬಳ್ಳಿಯ ಡಾಕ್ಟರ್ ರಾಮು ಮೂಲಗಿ ಅವರಿಗೆ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಅಧ್ಯಕ್ಷ ಈಚಿ ಬೋರಲಿಂಗಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿಗೆ 2,70,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ವಿವಿಧ ಬೆಳೆಗಳ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಟಿಎಸ್ ರುದ್ರೇಶಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೇನ್ಬೋ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.
1: ಎರಡೊಂದು

ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸಮಯ ಆಗಿದೆ 12:07:36. ಈ ಸಮಯದಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾ? ನವರಾತ್ರಿಯ 2ನೇ ದಿನದಲ್ಲಿ ಇದ್ದೇವೆ. ಇವತ್ತು ಎಲ್ಲರೂ ಬಿಳಿ ಬಟ್ಟೆನ ಸಾಮಾನ್ಯವಾಗಿ ಹಾಕ್ಕೊಂಡಿದ್ದಾರೆ. ಹೆಂಗಸರೆಲ್ಲ ಬಿಳಿ ಬಟ್ಟೆಯಲ್ಲಿ, ಬಿಳಿ ಸೀರೆಯಲ್ಲಿ, ಬಿಳಿ ಚೂಡಿದಾರಲ್ಲಿ ಕಂಗೊಳಿಸ್ತಾ ಇದ್ರೆ, ಗಂಡಸರೆಲ್ಲ ಬಿಳಿ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಪಂಚೆನ ಉಟ್ಕೊಂಡು ಓಡಾಡಿಕೊಂಡು ಇವತ್ತು ನವರಾತ್ರಿ 2ನೇ ದಿನದಲ್ಲಿ ಸಂಭ್ರಮನ ಆಚರಿಸ್ತಾ ಇದ್ದಾರೆ. ನವರಾತ್ರಿ ಅಂದ ತಕ್ಷಣ ನಮಗೆ ನೆನಪಾಗೋದು ದುರ್ಗಾದೇವಿಯ ಆರಾಧನೆ. ದುರ್ಗಾದೇವಿನ ಈ 9 ದಿನಗಳು ನಾವು ಆಚರಿಸ್ತೀವಿ. ಆದರೆ ಈ 9 ದಿನಗಳಲ್ಲಿ ದೇವಿಯ ಆರಾಧನೆ ಜೊತೆಗೆ ನವ ದಿನಗಳಲ್ಲೂ ನವ ಬಣ್ಣಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ದುರ್ಗಾದೇವಿಯ 9 ಅವತಾರಗಳಿಗೆ ಮಹತ್ವ ನೀಡುವಂತೆ ಬಣ್ಣಗಳಿಗೂ ವಿಶೇಷ ಮಹತ್ವವನ್ನು ಈ 9 ದಿನಗಳಲ್ಲಿ ಕೊಡಲಾಗುತ್ತೆ. ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ನವರಾತ್ರಿಯೂ ಸಹ ಒಂದು ಪ್ರಮುಖವಾದಂತಹ ಹಬ್ಬ. ಹೆಸರೇ ಹೇಳುವಂತೆ 9 ದಿನಗಳ ಕಾಲ ಈ ಹಬ್ಬನ ಆಚರಿಸ್ತೀವಿ. ವಿಶೇಷ ವ್ರತದ ಆಚರಣೆಯಿಂದ ಆಚರಿಸಲ್ಪಡುವ ಈ ಹಬ್ಬದಲ್ಲಿ ದುರ್ಗಾದೇವಿ ದುಷ್ಟಶಕ್ತಿಯನ್ನು ನಿಗ್ರಹಿಸಿ ಶಿಷ್ಟರ ಪಾಲನೆಗಾಗಿ 9 ದಿನಗಳ ಕಾಲ 9 ಅವತಾರವನ್ನು ಎತ್ತುತ್ತಾಳೆ ಅನ್ನುವಂತಹ ಪ್ರತೀತಿ ಇದೆ. ಕೊನೆಯ ದಿನ ಮಹಿಷಾಸುರನನ್ನು ಮರ್ದಿಸಿ ವಿಜಯವನ್ನು ಪಡೆದಳು ಅನ್ನುವಂತಹ ಪ್ರತೀತಿಯೂ ಸಹ ಇದೆ. ಹಾಗಾಗಿ 9 ದಿನಗಳ ಕಾಲ ದೇವಿಯ 9 ಅವತಾರಗಳಿಗೆ ವಿಶೇಷ ಪೂಜೆ, ನೈವೇದ್ಯ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಕೊನೆಯ ದಿನ ವಿಜಯದಶಮಿಯಂದು

ವಿಜಯದಶಮಿಯನ್ನು ಆಚರಿಸುವ ಮೂಲಕ ಈ ಹಬ್ಬ ಮುಕ್ತಾಯ ಆಗುತ್ತೆ. ಹಾಗಾದರೆ ಈ 9 ದಿನಗಳಲ್ಲಿ 9 ತರಹದ ಬಣ್ಣದ ಬಟ್ಟೆಯನ್ನು ಯಾಕೆ ಧರಿಸಬೇಕು, ಯಾವ್ಯಾವ ದಿನ ಯಾವ್ಯಾವ ಬಟ್ಟೆನ ಧರಿಸಬೇಕು, ಹಾಗೆ ಆ ದಿನದ ಪ್ರಾಮುಖ್ಯತೆ ಏನು, ಆ ಬಣ್ಣದ ಪ್ರಾಮುಖ್ಯತೆ ಏನು ಅನ್ನೋದನ್ನು ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಹಾಗೆ ಒಂದಷ್ಟು ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಸಾಗ್ಬೋದು. ನವಿಲುಗರಿ ಕಾರ್ಯಕ್ರಮದಲ್ಲಿ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಸ್ಟೇ ಟ್ಯೂನ್ ಟು FM ರೈನ್ಬೋ.

ಅಬ್ಬಾ, ಇದೊಂದು ಹಾಡಲ್ಲಿ ಎಷ್ಟು ಜನ ದೇವಿಯ ಹೆಸರುಗಳನ್ನು ಕರೆದುಬಿಟ್ರು. ಕೆ ಎಸ್ ಚಿತ್ರಾ ಅವರ ಧ್ವನಿಯಲ್ಲಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ಒಂದು ಹೈ ಪವರ್ ಸಾಂಗ್ ಅಂತಲೇ ಹೇಳ್ಬೋದು. ನಾಗದೇವತೆ ಚಿತ್ರದ ಹಾಡು, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವಂತಹ ಹಾಡು. ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ. ನವರಾತ್ರಿಯ ದಿನದಲ್ಲಿ ಈ 9 ದಿನಗಳ ಮಹತ್ವ ಏನು ಅಂತ ನಾವು ತಿಳ್ಕೊಳ್ಳೋಣ, ಮಾತನಾಡೋಣ ಅಂತ ಹೇಳ್ತಾ ಇದ್ದೆ. ಹಾಗೆ ನೀವು ಸಹ ಈ ನವರಾತ್ರಿ ದಿನದಲ್ಲಿ 9 ದಿನವೂ 9 ಬೇರೆ ಬೇರೆ ಥರದ ಬಣ್ಣದ ಬಟ್ಟೆಗಳನ್ನು ಹಾಕ್ತೀರಾ ಆಯಾ ದಿನಕ್ಕೆ ತಕ್ಕಂತೆ ಅಂತ ಹೇಳಿ ನಮಗೆ ನೀವು ಸಂದೇಶವನ್ನು ಕಳುಹಿಸಿ ತಿಳಿಸ್ಬೋದು. ಸಂದೇಶ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ಈ ಸಂಖ್ಯೆಗೆ ನೀವು ನಮಗೆ ಮೆಸೇಜ್ನ ಮಾಡಿ ನೀವು ನವರಾತ್ರಿ ಹಬ್ಬದಲ್ಲಿ ಯಾವ ರೀತಿಯ ಆಚರಣೆಗಳನ್ನ ಮಾಡ್ತೀರಾ, ಹಾಗೆ ಈ ಬಣ್ಣಗಳಿಗೆಲ್ಲ ಯಾವ ರೀತಿಯ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ಅಂತ ಹೇಳಬಹುದು. ಪೇಪರ್ನ ಬೆಳಗ್ಗೆ ಎದ್ದು ಪೇಪರ್ನ ತೆಗೆದು ನೋಡಿದ್ರೆ ಇನ್ಮೇಲೆ ಪ್ರತಿದಿನ ಒಂದೊಂದು ಬಣ್ಣದಲ್ಲಿ ಇರುವಂತಹ ಬಟ್ಟೆ ಹಾಕಿರುವಂತಹ ಫೋಟೋಗಳು, ಗ್ರೂಪ್ ಫೋಟೋಗಳು, 2-3 ಪೇಜ್ಗಟ್ಟಲೆ ಅದನ್ನೇ ಪ್ರಿಂಟ್ ಮಾಡಿರ್ತಾರೆ. ನೋಡೋದು ತುಂಬ ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಭಕ್ತಿ ಜೊತೆಗೆ ಇದನ್ನೆಲ್ಲ ನಾವು ಒಂದು ರೀತಿ ಮೋಜು ಅಂತಲೂ ಮಾಡಿಕೊಂಡು ಆಚರಣೆ ಮಾಡ್ತೀವಿ. ಆಫೀಸಿಗೆ ಹೋಗೋರಿರ್ಬೋದು, ಕಾಲೇಜಿಗೆ ಹೋಗೋರಿರ್ಬೋದು, ಒಂದು ರೀತಿ ಥೀಮ್ ಮಾಡ್ಕೊಬಿಡ್ತಾರೆ. ಒಂದೊಂದು ದಿನದ ಕಲರು, ಓಕೆ ಇವತ್ತೆಲ್ಲ ಈ ರೀತಿ ಹಾಕೋಬರೋಣ ಅಂತ ಮಾತಾಡ್ಕೊಂಡು ಅವತ್ತು ಫೋಟೋ ತೆಗೆದು ಹಬ್ಬದ ಜೊತೆಗೆ ಇದೆಲ್ಲ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ಒಂಥರ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಇದ್ರ ಹಿಂದೆ ಒಂದು ಭಕ್ತಿಯ ಒಂದು ಹಿನ್ನೆಲೆನೂ ಇರೋದು ತುಂಬ ಸಂತೋಷ ಕೊಡುವಂತಹ ಸಂಗತಿ. ದುರ್ಗಾದೇವಿ 9 ದಿನಗಳ ಕಾಲ 9 ಬಗೆಯ ಅವತಾರದಲ್ಲಿ ವಿಭಿನ್ನ ಬಣ್ಣಗಳನ್ನು ಪ್ರತಿನಿಧಿಸ್ತಾಳೆ. ಆ ಪ್ರತಿಯೊಂದು ಬಣ್ಣವು ಒಂದೊಂದು ವಿಶೇಷ ಧಾರ್ಮಿಕ ಹಿನ್ನೆಲೆಯನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ 9 ದಿನಗಳ ಕಾಲ ಆಯಾ ಅವತಾರಗಳಿಗೆ ಸಂಬಂಧಿಸಿದಂತೆ ತಾಯಿಗೆ ಲೇಪನ, ವಸ್ತ್ರಾಲಂಕಾರ ಹಾಗೂ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಆಯಾ ಅವತಾರಗಳಿಗೆ ತಕ್ಕಂತೆ ದೇವಿಯನ್ನು ಸಿಂಗರಿಸಿ ಪೂಜೆ ಮಾಡೋದರಿಂದ ಭಕ್ತರ ಬದುಕಲ್ಲಿ ಶ್ರೇಯಸ್ಸು, ಶಾಂತಿ, ನೆಮ್ಮದಿ ನೆಲೆಸುತ್ತೆ ಅನ್ನೋದು ಅವರವರ ನಂಬಿಕೆ. ಹಾಗೆಯೇ ನವರಾತ್ರಿಯ ಹಬ್ಬವನ್ನು ಉತ್ಸವ, ವರ್ಷಾಚರಣೆ ಹಾಗೂ ವ್ರತಾಚರಣೆ ಹಾಗೂ ಸಡಗರದ ಹಬ್ಬವನ್ನಾಗಿ ಆಚರಿಸ್ತಾರೆ. ವಿವಿಧ ಸ್ಥಳಗಳಲ್ಲಿ ವಿಭಿನ್ನ ರೀತಿಯ ಆಚರಣೆಯನ್ನು ಸಹ ಮಾಡ್ತಾರೆ. ಆಚರಣೆಯಲ್ಲಿ ವಿಭಿನ್ನತೆ ಇದ್ದರೂ ಹಬ್ಬದ ವಿಧಿವಿಧಾನಗಳು ಒಂದೇ ಆಗಿರುತ್ತೆ. ಅತ್ಯಂತ ಶಕ್ತಿಯುಳ್ಳ ದೇವತೆ ಅಂದರೆ ದುರ್ಗಾದೇವಿ. ದೇವಿಯ ಈ ಹಬ್ಬವನ್ನು ಮನೆಗಳಲ್ಲಿ ಹಾಗೂ ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ 9 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳ ರೂಪದಲ್ಲಿ ಆಚರಿಸಲಾಗುತ್ತೆ. ಭಕ್ತರ ಪಾಲಕಳಾದ ದುರ್ಗಾದೇವಿಯ 9 ದಿನಗಳ ವಿಶೇಷ ಅವತಾರ ಹಾಗೂ ಅವುಗಳ ಬಣ್ಣದ ಕುರಿತಾಗಿ ಮಾತನಾಡೋಣ. ಕಾರ್ಯಕ್ರಮದಲ್ಲಿ ಸಾಕ್ತಾ ಬಣ್ಣದ ಮಹತ್ವವನ್ನು ಸಹ ಹೇಳ್ತೀನಿ. ಸ್ಟೇ ಟ್ಯೂನ್ ಟು FM ರೈನ್ಬೋ. ಸ್ನೇಹಿತರೆ, ಹಾಗೆ ನೀವು ನಮಗೆ ಸಂದೇಶ ಕಳುಹಿಸಿ ತಿಳಿಸಿ, ನಿಮ್ಮೂರಲ್ಲಿ ದಸರಾ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮ್ಮೂರಲ್ಲೂ ದಸರಾದ ಸಂಭ್ರಮ ಹೇಗೆ ಮನೆ ಮಾಡಿದೆ ಅಂತ ನಮಗೆ ನೀವು ತಿಳಿಸಬಹುದು.

ಶ್ರೀರೇಣುಕಾದೇವಿ ಚಿತ್ರದಿಂದ ಹಾಡನ್ನ ಕೇಳಿ ಬಂದ್ರೆ ರೀತಿಶಾ ಹಾಗೂ ಉಷಾ ಅವರ ಧ್ವನಿಯಲ್ಲಿ ಇದ್ದಂತಹ ಹಾಡು, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ. ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ, ನವರಾತ್ರಿಯ ಈ ದಿನದಲ್ಲಿ ನವ ಬಣ್ಣಗಳಿಗೆ ಯಾಕೆ ಮಹತ್ವವನ್ನು ನೀಡ್ತೀವಿ. ಪ್ರತಿದಿನ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಒಂದೊಂದು ಬಣ್ಣದಲ್ಲಿ ದೇವಿಗೆ ಅಲಂಕಾರವನ್ನು ಮಾಡಬೇಕು, ಅದೇ ಬಣ್ಣದಲ್ಲಿ ದೇವಿಗೆ ಹೂವನ್ನು ಅರ್ಪಿಸಬೇಕು ಅಂತ ಯಾಕೆ ಭಾವಿಸ್ತೀವಿ ಅಂತ ನೋಡೋದಾದರೆ, ಮೊದಲನೇ ದಿನ ಶೈಲಾಪುತ್ರಿಯ ರೂಪದಲ್ಲಿ ತಾಯಿ ಇರ್ತಾಳೆ. ದೇವಿಗೆ ಕಿತ್ತಳೆ ಬಣ್ಣದಲ್ಲಿ ಅಲಂಕಾರವನ್ನು ಮಾಡಲಾಗುತ್ತೆ. ಕಿತ್ತಳೆ ಬಣ್ಣ ಅಥವಾ ಆರೆಂಜ್ ಅಂತ ಏನು ಕರಿತೀರಿ, ಕೇಸರಿ ಬಣ್ಣ ಶೈಲಪುತ್ರಿ ಪಾರ್ವತಿ ದೇವಿಯ ಅವತಾರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಅವರ ಸಾಮೂಹಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ದೇವಿಯು ಈ ಅವತಾರವು ಪ್ರಕೃತಿ ಮತ್ತು ಶುದ್ಧತೆಯ ಗುಣಲಕ್ಷಣಗಳ ಸಂಕೇತ. ಹಾಗಾಗಿ ನವರಾತ್ರಿಯ ಮೊದಲನೇ ದಿನ ಕಿತ್ತಳೆ ಬಣ್ಣವನ್ನು ಧರಿಸಬೇಕು, ಕಿತ್ತಳೆ ಬಣ್ಣದ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸ್ತಾ ಇದ್ದಾರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ನವರಾತ್ರಿಯ ಈ ವಿಚಾರವನ್ನ ಕುರಿತ ಇಂದಿನ ನವಿಲುಗರಿಯಲ್ಲಿ ಮೂಡಿ ಬರ್ತಿರೋ ಹಾಡು ಮತ್ತು ಮಾಹಿತಿ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ನವಿಲುಗರಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅವ್ರು ನನಗೆ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್, ನಿಮ್ಗೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ, ಹಾಗೆ ಯಾರ್ಯಾರು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ, ಹಾಜರಿ ಹಾಕಿ ಒಂದು ಸಂದೇಶ ಕಳಿಸ್ಬಿಡಿ 9480901013 ಈ ಸಂಖ್ಯೆಗೆ ಸಂದೇಶವನ್ನ ಕಳುಹಿಸಿ. ದಸರಾ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ, ನಿಮ್ಮೂರಲ್ಲಿ ದಸರಾ ಹೇಗೆ ನಡೀತಾ ಇದೆ, ನಿಮ್ಮೂರಿನಲ್ಲಿ ಯಾವ್ಯಾವ ರೀತಿಯ ಡಿಫ್ರೆಂಟ್ ಆಗಿರುವಂತಹ ಸಂಭ್ರಮಾಚರಣೆಯನ್ನು ನೀವು ಮಾಡ್ತಾ ಇದ್ದೀರಾ ಈ ಬಾರಿ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ.

0: ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ
2: ಏನ್ ಮಾಡ್ಲಿ
0: ಏನ್ ಮಾಡ್ಲಿ?
1: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
4: LIC ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್, ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
5: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ LIC ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
4: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
6: ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ ಆಗಿದೆ 12:46. ಈ ಸಮಯದ ಕಾರ್ಯಕ್ರಮ ನವಿಲುಗರಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಸ್ನೇಹಿತರೆ, ಈ ಹಿಂದೆ ವಿಜಯದಶಮಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ದಸರಾ ಬಂತಮ್ಮ ಅನ್ನುವ ಹಾಡು SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಅವರೊಂದಿಗೆ ಹಾಡಿದ್ರು ಸ್ವರ್ಣಲತಾ ಅವರು, ಹಾಗೆ RN ಜಯಗೋಪಾಲ್ ಅವರ ಸಾಹಿತ್ಯವಿದ್ದಂತಹ ಹಾಡು, ದೇವ ಅವರ ಸಂಗೀತ. ಸ್ನೇಹಿತರೆ, ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ನವರಾತ್ರಿಯಲ್ಲಿ 9 ಬಣ್ಣಗಳಿಗೆ ಮಹತ್ವ ಯಾಕೆ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಸಂದೇಶವನ್ನು ಕಳಿಸಿದ್ದಾರೆ ಸಾವಿತ್ರಿ ಶಂಕರ್ ಗಜೇಂದ್ರಗಡದಿಂದ. ನಮ್ಮೂರಿನ ಜಗದಂಬಾ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ನಡೆಯುವ ವಿಶೇಷ ಪೂಜೆ ಪುರಾಣ ಪ್ರವಚನ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೂರು ಯಾವುದು? ಗಜೇಂದ್ರಗಡದಲ್ಲಿ, ಗಜೇಂದ್ರಗಡ ಅಂತ ಹೇಳಿದ್ದಾರೆ, ಗಜೇಂದ್ರಗಡದಲ್ಲಿರುವಂತಹ ಜಗದಂಬಾ ದೇವಸ್ಥಾನದಲ್ಲಿ 9 ದಿನ ಪೂಜೆ ನಡೆಯುತ್ತಂತೆ. ಹಾಗೆ ನಿಮ್ಮೂರಲ್ಲಿ ಯಾವ್ಯಾವ ರೀತಿಯ ದಸರಾ ಆಚರಣೆಗಳು ನಡೀತಾ ಇದೆ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ಕಾರ್ಯಕ್ರಮದಲ್ಲಿ ಮುಂದುವರಿತಾ ಮಾತನಾಡೋಣ ಬಣ್ಣಗಳ ಬಗ್ಗೆ. ಇವತ್ತು ಅಂದರೆ ನವರಾತ್ರಿಯ 2ನೇ ದಿನ ದೇವಿ ಬ್ರಹ್ಮಚಾರಣಿಯ ರೂಪದಲ್ಲಿರ್ತಾಳೆ. ಬ್ರಹ್ಮಚಾರಣಿ ಅಂದರೆ ಆನಂದ ಮತ್ತು ಶಾಂತ ಶಕ್ತಿಯನ್ನು ಹೊಂದಿರುವಂತಹ ರೂಪ. ಕಠಿಣತೆಯನ್ನು ಅಭ್ಯಾಸ ಮಾಡುವ ತಾಯಿ, ಮೋಕ್ಷವನ್ನು ಪಡೆಯಲು ಬಯಸಿದರೆ ಅಥವಾ ಕಾರ್ಯಗಳ ವಿಮೋಚನೆಗೆ ಬಯಸಿದರೆ ದೇವಿಯ ಈ ಅವತಾರಕ್ಕೆ ಪೂಜೆ ಸಲ್ಲಿಸಿದರೆ ದೇವಿ ಅನುಗ್ರಹ ಮತ್ತು ಸಮೃದ್ಧಿಯನ್ನು ಕೊಡ್ತಾಳೆ. ಹಾಗಾಗಿ 2ನೇ ದಿನ ಧರಿಸಬೇಕಾಗಿರುವ ಬಣ್ಣ ಅಂದರೆ ಶುದ್ಧತೆಯ ಸಂಕೇತವಾದಂತಹ ಬಿಳಿ ಬಣ್ಣ. ಇವತ್ತು ಬಿಳಿ ಬಣ್ಣನ ಧರಿಸಬೇಕು. ನವರಾತ್ರಿಯ 2ನೇ ದಿನದಲ್ಲಿದ್ದೀವಿ. ನೀವೆಲ್ಲರೂ ಹಾಗಿದ್ರೆ ಬಿಳಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಸಂದೇಶವನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿಯವರು, ಹನುಮಂತೇಗೌಡ, ಹಾಡ್ಲಿ ತಾಲೂಕು ಮಳವಳ್ಳಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹೇಳಿ ಶೋಭಾ ಅವರೇ, ನಿಮ್ಮ ಊರಲ್ಲಿ ಹೇಗಿದೆ ಹಬ್ಬ? ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಾ? ನಿಮ್ಮ ಮನೇಲಿ ಏನೇನು ವಿಶೇಷ ಮಾಡ್ತೀರಾ? ಹಬ್ಬಕ್ಕೋಸ್ಕರ ಏನೇನು ತಯಾರಿ ಮಾಡ್ಕೊಂಡಿದ್ದೀರಾ? ಯಾವೆಲ್ಲ ಸ್ವೀಟ್ಸ್ ಮಾಡ್ತೀರಾ ಅಂತಲೂ ನಮಗೆ ಹೇಳಿ. ಹಾಗೆ ಬಾಯಲು ಎಲ್ಲರಿಗೂ ಸ್ವಲ್ಪ ನೀರು ಬರೋ ಥರ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ,
7: ಮೈಸೂರು ದಸರಾ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 12:37:41. ಈ ಸಮಯದ ಕಾರ್ಯಕ್ರಮ ನವಿಲುಗರಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಮೂರಲ್ಲಿ ದಸರಾ ಹೇಗೆ ನಡೀತಿದೆ ಅಂತ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳಿದ್ದೆ. ಶಾಂತಾಚಾರ್ ಬಡಗೇರವರು ಕೊಕ್ನೂರಿನ ಸಂದೇಶವನ್ನು, ಸುದೀರ್ಘವಾದಂಥ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ನಂಬಿಕೆ ಪ್ರಕಾರ ದೇವಿಗೆ ಬಣ್ಣಕ್ಕಿಂತ ಭಕ್ತಿಭಾವ ಮುಖ್ಯ ಅಂತ ಹೇಳ್ತಿದ್ದಾರೆ. ಹೌದು, ಅಲಂಕಾರಕ್ಕಿಂತ ಶುದ್ಧ ಮನಸ್ಸು ಮುಖ್ಯ, ಆಡಂಬರಕ್ಕಿಂತ ಶ್ರದ್ಧೆ ಮತ್ತು ನಂಬಿಕೆ ಮುಖ್ಯ. ನಾವು ಯಾವ ಬಣ್ಣದ ಬಟ್ಟೆ ಧರಿಸಿ ದೇವಿಯನ್ನು ಪೂಜಿಸ್ತೇವೆ ಅನ್ನೋದಕ್ಕಿಂತ ಎಷ್ಟು ನಿರ್ಮಲವಾದ ಮನಸ್ಸಿನಿಂದ ಆ ತಾಯಿಯನ್ನು ಆರಾಧಿಸ್ತೇವೆ ಅನ್ನೋದು ಸಹ ಮುಖ್ಯ ಅಂತ ಹೇಳ್ತಿದ್ದಾರೆ. ನಮ್ಮ ಊರಿನಲ್ಲಿ ಶ್ರೀ ಕಾಳಿಕಾ ದೇವಿಯ ನವರಾತ್ರಿ ಉತ್ಸವದ ಅಂಗವಾಗಿ 9 ದಿನಗಳ ಕಾಲ ಕಾಳಿಕಾದೇವಿ ಪುರಾಣ ಪ್ರವಚನ ಹಾಗೂ ಹರಿಕಥೆ ಕಾರ್ಯಕ್ರಮಗಳು ನಡೆಯುತ್ತವೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರಲ್ಲಿ ಭಕ್ತಿ ಭಾವವನ್ನು ಹೆಚ್ಚಿಸುವುದರ ಜೊತೆಗೆ ದೇವಿಯ ಮಹಿಮೆ, ಪುರಾಣದ ಕಥೆಗಳು ಮತ್ತು ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ಳೋಕೆ ಉತ್ತಮ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಸುದೀರ್ಘವಾದ ಸಂದೇಶಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಕಾಳಿಕಾ ದೇವಿನ ಸ್ಮರಿಸಿದಾಗ ಮನಸ್ಸಿಗೆ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ 9 ದಿನಗಳು ದೇವಿಯ ಆರಾಧನೆಯನ್ನು, ವಿವಿಧ ರೂಪಗಳಲ್ಲಿರುವಂತಹ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಅಂತೂ ಸಿಗೋದು ನಿಜ. ಹಾಗೆ ನೀವು ಹೇಳ್ತಾ ಇದ್ರಿ ಮನಸ್ಸು ಮುಖ್ಯ, ಮನಸ್ಸು ಶುದ್ಧವಾಗಿರಬೇಕು, ಆಡಂಬರ ಬೇಡ ಅಂತ ಹೇಳ್ತಾ ಇದ್ರಿ. ಆದರೆ ದಸರಾ ಹಬ್ಬದಲ್ಲಿ ಆಡಂಬರನೇ ಮುಖ್ಯ ರೀ. ಯಾಕಂತಂದರೆ ಡೈಲಿ ನೀವು ಒಂದೊಂದು ದೇವಸ್ಥಾನಕ್ಕೆ ಹೋಗಿ ನೋಡಿ, ಪ್ರತಿದಿನ ದೇವಿಗೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಅಲಂಕಾರ ಮಾಡಿರ್ತಾರೆ. ಕುಂಕುಮದಲ್ಲಿ ಅಲಂಕಾರ ಮಾಡ್ತಾರೆ, ಬೆಣ್ಣೆ ಅಲಂಕಾರ ಮಾಡ್ತಾರೆ, ಹೂವಿನ ಅಲಂಕಾರ ಮಾಡ್ತಾರೆ, ಸೀರೆಗಳಿಂದ ಅಲಂಕಾರ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಲಂಕಾರ ಅಂದರೆ, ಪ್ರತಿದಿನ ನೀವೇನು ಮಾಡ್ತಿರೋ ಬಿಡ್ತಿರೋ ದಿನದಲ್ಲಿ ಒಂದು 5 ನಿಮಿಷ ಟೈಮ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದೇವಿನ ಕಣ್ ತುಂಬಿಕೊಳ್ಳಿ. ಈ ನವರಾತ್ರಿ ದಿನದಲ್ಲಿ ದೇವಿಯನ್ನು ನೋಡೋದೇ ಒಂದು ರೀತಿಯ ವಿಚಿತ್ರವಾದ ಅನುಭವ, ಅದೊಂಥರ ತುಂಬ ವಿಭಿನ್ನವಾದ ಅನುಭವ ಅಂತ ಹೇಳ್ಬೋದು. ಬೇರೆ ದಿನಗಳು ನೀವು ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ, ಪ್ರತಿದಿನ ಕೈ ಮುಗಿತೀರಾ, ಶುಕ್ರವಾರ ಮಂಗಳವಾರ ಎಲ್ಲ ಹೋಗ್ತಿರ್ತೀರಾ ಅಂತ ಅಂದ್ಕೊಳ್ಳಿ. ಆದರೆ ನವರಾತ್ರಿಲಿ ಹೋಗಿ ಆ ವೈಬ್ಸೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಡಂಬರ ಮಾಡ್ಕೊಳ್ಳಿ, ಯಾಕೆ ಬೇಡ, ದೇವ್ರು ಕೊಟ್ಟಿರೋದು ಒಂದು ಜೀವನ, ಎಂಜಾಯ್ ಮಾಡಿ, ಚೆನ್ನಾಗಿ ಉಟ್ಕೊಳ್ಳಿ, ತೊಟ್ಕೊಳ್ಳಿ. ನೀವು ಭರ್ಜರಿಯಾಗಿ ಹೋಗಿ, ಭರ್ಜರಿಯಾಗಿ ಕೈ ಮುಗಿ.

ದೇವರಿಗೂ ಭರ್ಜರಿಯಾಗಿ ಪೂಜೆ ಮಾಡಿ ಅಂತ ಹೇಳ್ತಾ, ಆಡಂಬರವಾಗಿರೋದೇನು ತಪ್ಪಲ್ಲ, ಆತ್ಮಶುದ್ಧಿನೂ ಮುಖ್ಯ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ದೇವಿ ಶಕ್ತಿ ಜಗದಾಂಬೆ ಅನ್ನುವ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋನಲ್ಲಿ ನವಿಲುಗರಿ ಕಾರ್ಯಕ್ರಮ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನವರಾತ್ರಿಯ ದಿನ 9 ಬಣ್ಣಗಳಿಗೆ ಮಹತ್ವ ಯಾಕೆ ಅಂತ. ಇಂದು ಬಿಳಿ ಬಣ್ಣ ಆಯಿತು, ಎರಡನೇ ದಿನ. ಮೂರನೇ ದಿನ ಯಾವ ಬಣ್ಣ ಅನ್ನೋದ ಅಂತ ನೋಡೋದಾದರೆ ಕೆಂಪು ಬಣ್ಣ. ಚಂದ್ರಘಂಟಾದೇವಿಯ ಅಂದರೆ ಸುಂದರವಾದ ಸೌಂದರ್ಯವನ್ನು ಹೊಂದಿರುವಂತಹ ರೂಪ. ಕೆಂಪು ಬಣ್ಣದಲ್ಲಿ ಕಂಗೊಳಿಸುವ ದೇವಿಯು ಅನುಗ್ರಹ ಮತ್ತು ನೆಮ್ಮದಿಯನ್ನು ಕಾಣಿಸ್ತಾಳೆ. ಸೌಂದರ್ಯ ಮತ್ತು ಧೈರ್ಯದ ಸಂಕೇತವಾಗಿ ಈ ಅವತಾರದಲ್ಲಿ ದೇವಿ ಅವತರಿಸಿದಳು ಅಂತ ಹೇಳಲಾಗುತ್ತೆ. ಆದ್ದರಿಂದ ಈ ದಿನ ದೇವಿಗೆ ಕೆಂಪು ಬಣ್ಣದ ವಸ್ತ್ರಾಲಂಕಾರ ಮಾಡುವುದರ ಮೂಲಕ ಪೂಜೆಯನ್ನು ಮಾಡಲಾಗುತ್ತೆ. ಮುಂದಿನ ಬಣ್ಣ ನೀಲಿ ಬಣ್ಣ, ಗಾಢ ನೀಲಿ ಬಣ್ಣ. ಕೂಷ್ಮಾಂಡ ಅವತಾರವನ್ನು ಬ್ರಹ್ಮಾಂಡದ ಹಿಂದಿನ ಶಕ್ತಿ ಅಂತ ನಂಬಲಾಗಿದೆ. ಜಗತ್ತನ್ನು ಹಸಿರು ಸಸ್ಯವರ್ಗ ಜೀವನದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಸುಂದರ ಮಂದಹಾಸದ ಮೂಲಕವೇ ಭಕ್ತರ ಅಗತ್ಯತೆಗಳನ್ನು ನೆರವೇರಿಸುವಳು ದೇವಿ ಅಂತ ಹೇಳ್ತಾರಂತೆ. ಆದ್ದರಿಂದ ಈ ದಿನ ದೇವಿಗೆ ಗಾಢ ನೀಲಿ ಬಣ್ಣದ ಸೀರೆಯಿಂದ ಅಲಂಕಾರ ಮಾಡುವುದರ ಮೂಲಕ ಪೂಜೆಯನ್ನು ಮಾಡಲಾಗುತ್ತೆ. ಹಾಗೆ ಮುಂದಿನ ಬಣ್ಣ ಹಳದಿ ಬಣ್ಣ. ಹಳದಿ ಬಣ್ಣ ಅಂದರೆ ಸ್ಕಂದಮಾತ ಅವತಾರ, ಕಾರ್ತಿಕೇಯನ ತಾಯಿಯ ಅವತಾರ. ದುಷ್ಟ ರಾಕ್ಷಸನ ಸಂಹಾರಕ್ಕಾಗಿ ಅವತರಿಸಿ ಬಂದ ಈ ಅವತಾರವು ರಕ್ಷಣೆಯನ್ನು ಬಿಂಬಿಸುತ್ತದೆ. ಸ್ಕಂದ ಮಾತೆಯನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆರೆಸುತ್ತದೆ. ಈ ದಿನ ಭಕ್ತರು ಹಳದಿ ಬಣ್ಣದ ಬಟ್ಟೆ ಧರಿಸಿದರೆ ಒಳ್ಳೆಯದು ಅಂತ ಪ್ರತೀತಿ ಇದೆ. ಸೊ ಹಳದಿ ಬಣ್ಣನ ಆಯಿತು. ಮುಂದಿನ ಬಣ್ಣ ಹಸಿರು ಬಣ್ಣ. ಇದು ದೇವಿಯ ಕಾತ್ಯಾಯಿನಿಯ ಅವತಾರವನ್ನು, ಅತ್ಯಂತ ಧೈರ್ಯಶಾಲಿಯ ಅವತಾರ. ಕಾತ್ಯಾಯನ್ ಋಷಿಯ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಕಾತ್ಯಾಯಿನಿ ಅಂತ ಕರೆಯಲಾಗುತ್ತೆ. ಹಬ್ಬದ ಆರನೇ ದಿನ ಹಸಿರು ಬಣ್ಣದ ವಿಶೇಷ ಲೇಪನ ಹಾಗೂ ಅಲಂಕಾರಗಳ ರೂಪದಲ್ಲಿ ಪೂಜಿಸಲಾಗುತ್ತೆ. ಈ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಅಂತ ನಂಬಿಕೆ ಇದೆ. ಹಾಗೆ ಮುಂದಿನ ಬಣ್ಣ ಕಾಲರಾತ್ರಿ ಬೂದು ಬಣ್ಣ. ದೇವಿಯ 9 ಅವತಾರದಲ್ಲಿ ಈ ಅವತಾರವು ಅತ್ಯಂತ ಶಕ್ತಿಶಾಲಿಯಾದಂತಹ ಅವತಾರ. ಅದು ದೇವಿ ಕಾಳಿಯ ರೂಪದಲ್ಲಿ ಅವತರಿಸಿ ಬಂದ ದಿನ. ಈ ಅವತಾರದಲ್ಲಿ ಅಧಿಕ ಶಕ್ತಿಯನ್ನು ಹೊಂದಿರುವ ಭಂಗಿ ಹಾಗೂ ಮೂರು ಕಣ್ಣುಗಳನ್ನು ಹೊಂದಿದ್ದಳು ಅಂತ ಅನ್ನಲಾಗುತ್ತೆ. ಅವಳ ಪ್ರತಿ ಉಸಿರಿನಲ್ಲೂ ಬೆಂಕಿಯನ್ನು ಹೊರಹಾಕುತ್ತಿದ್ದಳು. ಇದು ತಾಯಿಯ ಭೀಕರ ರೂಪ. ತನ್ನ ಎಲ್ಲ ಭಕ್ತರ ಸಂಕಷ್ಟಗಳನ್ನು ಹಾಗೂ ಜೀವನದಲ್ಲಿ ಬರುವ ಎಲ್ಲ ಋಣಾತ್ಮಕ ಅಂಶಗಳನ್ನು ತೊಡೆದು ಹಾಕುವಳು ಈ ತಾಯಿ. ಹಾಗಾಗಿ ಈ ದಿನ ಬೂದು ಬಣ್ಣದ ಬಟ್ಟೆ ಧರಿಸಿದರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಮುಂದಿನ ಬಣ್ಣ ಯಾವುದು ಅಂತ ನೋಡೋದಾದರೆ ಗುಲಾಬಿ ಬಣ್ಣ. ದುರ್ಗಾದೇವಿಯ ಈ ಉತ್ತರ ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಪುರಾಣ ಕಥೆಗಳ ಪ್ರಕಾರ ಅವಳು ಹಿಮಾಲಯದ ಕಾಡುಗಳಲ್ಲಿ ಇದ್ದುದರಿಂದ ಅವಳ ಬಣ್ಣ ಅತ್ಯಂತ ಕಪ್ಪು ಬಣ್ಣದಿಂದ ಕೂಡಿತ್ತು ಅಂತ ಹೇಳಲಾಗುತ್ತೆ. ಶಿವನು ಗಂಗಾ ನೀರಿನಿಂದ ಅವಳ ದೇಹವನ್ನು ಶುದ್ಧೀಕರಿಸಿದನು. ನಂತರ ಅವಳ ಸೌಂದರ್ಯವು ಅತ್ಯಂತ ಸುಂದರ ಹಾಗೂ ಹೊಳಪಿನಿಂದ ಮಾರ್ಪಟ್ಟಿತು. ಆಶಾವಾದದ ಬಣ್ಣವಾದ ಗುಲಾಬಿ ಬಣ್ಣದ ಸೀರೆಯನ್ನು ತೊಟ್ಟಿದ್ದಳು. ಹಾಗಾಗಿ ಈ ದಿನ ಮಹಾಗೌರಿಯ ರೂಪದಲ್ಲಿ ದೇವಿ ಗುಲಾಬಿ ಬಣ್ಣದ ವಸ್ತ್ರಾಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಮುಂದಿನ ಬಣ್ಣ ಯಾವುದು ಅಂತ ತಿಳ್ಕೊಳ್ಳೋಣ. ಮತ್ತೊಂದು ಹಾಡು, ಹಾಡಿನ ನಂತರ ಮತ್ತಷ್ಟು ಮಾಹಿತಿ ನಿಮಗೋಸ್ಕರ ಕಾಯ್ತಾ ಇದೆ. ಸ್ಟೇ ಟ್ಯೂನ್ ಟು FM ರೈನ್ಬೋ.

ಶ್ರೀಕಾಳಿಕಂಬ ಚಿತ್ರದ ಹಾಡನ್ನ ಕೇಳಿದ್ವಿ. ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ ಅವರ ಸಾಹಿತ್ಯ ಹಾಗೂ ದೇವ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ವಿ. ಸ್ನೇಹಿತರೆ, ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ನವರಾತ್ರಿ ಹಬ್ಬದಲ್ಲಿ ಈ ಒಂಬತ್ತು ಬಣ್ಣಗಳಿಗೆ ಯಾಕೆ ವಿಶೇಷ ಮಹತ್ವ ಅಂತ ಕೊನೆಯ ಬಣ್ಣದ ಮಾಹಿತಿಯನ್ನ ಕೊಡುವುದು ಬಾಕಿ ಇದೆ. ಕೊನೆಯ ಬಣ್ಣ ಆಕಾಶ ನೀಲಿ ಬಣ್ಣ, ದೇವಿಯ ಸಿದ್ಧಿದಾತ್ರಿ ರೂಪ. ಇದು ದೇವಿಯ ಕೊನೆಯ ಅವತಾರ. ಈ ದಿನವೂ ಹಬ್ಬದ ಕೊನೆಯ ದಿನ. ಈ ಅವತಾರವು ಸಂತೋಷ, ಆಶೀರ್ವಾದ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ. ಹೀಗೆ ಎಲ್ಲ ರೀತಿಯ ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಈ ದೇವತೆ ಹೊಂದಿದ್ದಾಳೆ. ಶುದ್ಧವಾದ ಆಕಾಶ ನೀಲಿಯ ಬಣ್ಣದಂತೆ ಆನಂದದಿಂದ ಹರಿಸುತ್ತಾಳೆ. ಹಾಗಾಗಿ ಈ ದಿನದಂದು ತಾಯಿಗೆ ಆಕಾಶ ನೀಲಿ ಬಣ್ಣದ ವಸ್ತ್ರಾಲಂಕಾರ ಮಾಡುವುದರ ಮೂಲಕ ಪೂಜೆಯನ್ನು ಮಾಡಲಾಗುತ್ತೆ. ಭಕ್ತರು ಈ ದಿನ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಆಕಾಶ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಸ್ನೇಹಿತರೆ, ನೋಡಿದ್ರಲ್ಲ ಯಾವ್ಯಾವ ದಿನ ಯಾವ್ಯಾವ ಬಟ್ಟೆನ ಧರಿಸಬೇಕು, ಹಾಗೆ ಯಾವ್ಯಾವ ಬಣ್ಣಗಳಿಂದ ದೇವಿಯನ್ನು ಅಲಂಕಾರ ಮಾಡಬೇಕು ಅಂತ ಕೇಳಿದ್ರಿ. ಈ ಒಂಬತ್ತು ದಿನಗಳು ನಿಮ್ಮೆಲ್ಲರ ಜೀವನದಲ್ಲಿ ಸಮೃದ್ಧವಾಗಿರಲಿ. ಆ ಒಂಬತ್ತು ದಿನಗಳ ಈ ಪೂಜೆ ಸೇವೆಯ ಪ್ರತಿಫಲ ನಿಮ್ಮ ಜೀವನದುದ್ದಕ್ಕೂ ಇರಲಿ ಅಂತ ನಾನು ನಿಮಗೆ ಹಾರೈಸ್ತಾ, ಹಾಗೆ ನಿಮಗೆ ಸಂದೇಶ ಕಳಿಸಿದ್ದಾರೆ. ನವರಾತ್ರಿ ಸಂದರ್ಭದಲ್ಲಿ ಎಂದಿನಂತೆ ಮನೆಯಲ್ಲಿ ಪೂಜೆ ಇರುತ್ತೆ ಮೇಡಮ್. ಸಂಜೆ ದುರ್ಗಾ ಸಪ್ತಶತಿ ಶ್ಲೋಕಗಳನ್ನು ಪಠಿಸುತ್ತೇವೆ. ಆಯುಧ ಪೂಜೆ ದಿನದಂದು ವಿಶೇಷ ಪೂಜೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಬಹಳ ಇಷ್ಟ ಆಯ್ತು ಅಂದಿದ್ದಾರೆ ಜಗದಾಂಬಿಕಾ ಹಂಸವೇಣಿಯವರು. ಮತ್ತಿಕೆರೆಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಮಾದನ ಹಿಪ್ಪರಿಗೆ ಗ್ರಾಮದಿಂದ ಶ್ರೀರಿಂಗಪ್ಪ ಭದ್ರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಬ್ಬದ ಕುರಿತಾಗಿ ಏನೋ ಹೇಳಿದ್ದೀರಿ, ಹಾಗೆ ನಿಮ್ಮೂರಲ್ಲಿ ಹೇಗೆ ಹಬ್ಬ ಮಾಡ್ತಿದ್ರಿ ಅಂತ ಹೇಳಿ.

ಇಲ್ಲ. ದಸರಾ ಅಂದ ತಕ್ಷಣ ಏನೋ ಒಂಥರ ಎಕ್ಸೈಟ್ಮೆಂಟು, 9 ದಿನ ಎಲ್ಲ ಕಡೆ ಒಂಥರ ಸಂಭ್ರಮ ಇರುತ್ತೆ ನೋಡ್ಬೋದು. ಮೊದಲೆಲ್ಲ ಬರೀ ಮೈಸೂರಲ್ಲಿ ಮಾತ್ರ ಲೈಟಿಂಗ್ಸ್ ಎಲ್ಲ ಇರೋದು, ದೀಪಾಲಂಕಾರ ರಸ್ತೆ ರಸ್ತೆಗೂ ಇದೆ ಅಂತ ಇಲ್ಲಿಂದ ಮೈಸೂರಿಗೆ ಹೋಗಿ ನೋಡ್ತಿದ್ವಿ. ಆದರೆ ಈಗ ಬೆಂಗಳೂರಲ್ಲೂ ಎಷ್ಟೊಂದು ರಸ್ತೆಗಳಲ್ಲಿ ದೀಪಾಲಂಕಾರ ಇದೆ, ಹಾಗೆ ಹಲವಾರು ಪಟ್ಟಣಗಳಲ್ಲಿ ಈ ಒಂದು ಪ್ರಾಕ್ಟೀಸನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ದೀಪಾಲಂಕಾರನ ಮಾಡ್ತಾರೆ, ಎಲ್ಲ ಊರುಗಳು ದಸರಾ ಮಹೋತ್ಸವಗಳನ್ನು ಮಾಡ್ತಾ ಇದ್ದಾರೆ, ದಸರಾಕ್ಕೋಸ್ಕರ ವಿಶೇಷವಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಪ್ರತಿದಿನ ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೂಪದಲ್ಲೂ ದೇವಿನ ಆರಾಧನೆ ಮಾಡ್ತಾರೆ ಅಂತ ಹೇಳ್ಬೋದು. ದಸರಾ ಅಂದ ತಕ್ಷಣ ನಮಗೆ ಮೈಸೂರು ದಸರಾ, ಆನೆ ಸವಾರಿ, ಜಂಬೂ ಸವಾರಿ ಇದೆಲ್ಲ ನೆನಪಾಗೋದಂತೂ ನಿಜ. ಅದಲ್ಲದೆ ಊರು ಊರಲ್ಲೂ ಈ ರೀತಿ ಮಾಡ್ತಾ ಇಡೀ ನಾಡನ್ನೇ ನಾವು ಒಂದು ರೀತಿ ಸಂಭ್ರಮದಲ್ಲಿ, ನಮ್ಮ ದೇಶನೇ ಅಂತ ಹೇಳ್ಬೋದು. ನಾವೇನು ಬರೀ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಇಲ್ಲ, ಇಡೀ ದೇಶನೇ ದಸರಾನ ದುರ್ಗಾದೇವಿನ ಭಕ್ತಿಯಿಂದ ಆರಾಧಿಸ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಕವಿರತ್ನ ಕಾಳಿದಾಸದ ಚಿತ್ರದ ಗೀತೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರುವಂತಹ ಗೀತೆ ನಿಮಗೋಸ್ಕರ ಬರ್ತಾ ಇದೆ. ಈ ಗೀತೆಯ ಮೂಲಕ ಇಂದಿನ ನವಿಲುಗರಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ನವಿಲುಗರಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ಆರ್ ಜಿ ಸಿಂಧು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:38. ಈ ಸಮಯದ ಕಾರ್ಯಕ್ರಮ ಸ್ನೇಹಿತರೆ ಕರೆಯಲಿ ಕೈರುಚಿ ಕಾರ್ಯಕ್ರಮ. ನಿಮಗೆ ಗೊತ್ತೇ ಇದೆ, ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ನಮ್ಮೊಂದಿಗೆ ಹಂಚ್ಕೋಬೇಕು. ನೋಡೋಣ ಇವತ್ತು ಯಾರು ರೆಸಿಪಿನ ಹೇಳ್ಕೊಡ್ತೀರಾ ಅಂತ. 0802228216 ಈ ಸಂಖ್ಯೆಗೆ ನಿಮ್ಮ ಕರೆ ನಮಗೆ ಬರಬೇಕು. ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ.

0: ಸ್ನೇಹಿತರೆ, ಕರೆಯಲಿಕ ರುಚಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕರೆಯಲಿಕ ರುಚಿ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗೊಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ಈಸಿ ಡ್ರಿಂಕ್ ರೆಸಿಪಿ. ಏನಪ್ಪ ಅಂತಂದರೆ, ನೆಲ್ಲಿಕಾಯಿಯ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಡಿಟಾಕ್ಸ್ ಜ್ಯೂಸು. ಇದನ್ನು ಬೆಳಗ್ಗೆ ಹೊತ್ತಲ್ಲಿ ಕುಡಿದ್ರೆ ನಮ್ಮ ದೇಹ ಶುದ್ಧ ಆಗುತ್ತೆ ಅನ್ನೋಂಥ ಒಂದು ಮಾತಿದೆ. ನೆಲ್ಲಿಕಾಯಿ ಜ್ಯೂಸನ್ನು ಮಾಡೋದು ಹೇಗೆ ಅಂತಂದರೆ, ಒಂದೆರಡು ನೆಲ್ಲಿಕಾಯಿನ ಬೀಜ ತೆಗೆದು ಬಿಡಿಸಿಟ್ಕೋಬೇಕು. ಇದು ಕಾಡು ನೆಲ್ಲಿಕಾಯಿ ಅಂತ ಏನು ಬರುತ್ತೆ, ಆ ನೆಲ್ಲಿಕಾಯಿ ಹುಳಿ ಇರುತ್ತಲ್ಲ ಆ ನೆಲ್ಲಿಕಾಯಿ ಅಲ್ಲ, ಕಾಡು ನೆಲ್ಲಿಕಾಯಿನ ತೊಗೋಬೇಕು. ಹಾಗೆ ಇದು ಸೌತೆಕಾಯಿ, ಒಂದು ಸೌತೆಕಾಯಿನ ಸಿಪ್ಪೆ ಸಮೇತ ಹಾಗೆ ಕಟ್ ಮಾಡಿಟ್ಕೊಂಡು, ನಂತರ ಅದಕ್ಕೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಒಂದು ಸಣ್ಣ ಚೂರು ಶುಂಠಿನ ಹಾಕಿ ಇದೆಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಹಾಕಿದ ನಂತರ ಅದನ್ನು ತೆಗೆದ ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ನೆಲ್ಲಿಕಾಯಿ ಮತ್ತು ಸೌತೆಕಾಯಿ ಇರೋದ್ರಿಂದ ಇದೊಂದು ರೀತಿ ನೀರು ಥರ ಬರುತ್ತೆ ಸೋಸಿದಾಗ. ಚರಟನ್ನೆಲ್ಲ ತೆಗೆದುಬಿಟ್ಟು ನೀರನ್ನು ಸಪ್ರೇಟ್ ಮಾಡಿದ್ರೆ ಅದೇ ನೆಲ್ಲಿಕಾಯಿ ಜ್ಯೂಸು. ಇದಕ್ಕೆ ನಿಮಗೆ ಬೇಕಿದ್ರೆ ರುಚಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೋಬೋದು, ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋಬೋದು. ಬೇಡ, ನಾವು ಸ್ವಲ್ಪ ಸ್ವೀಟ್ ಆಗಿರೋದು ಕುಡಿತೀವಿ ಅಂದರೆ ಬೆಲ್ಲನ ಸಕ್ಕರೆನೂ ಸಹ ಆ್ಯಡ್ ಮಾಡ್ಕೋಬೋದು. ಇದು ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೆಲ್ಲಿಕಾಯಿ ಕೂದಲಿಗೆ, ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ದೇಹನ ತಂಪಾಗಿಯೂ ಸಹ ಇಡುತ್ತೆ. ಆದ್ದರಿಂದ ಈ ಜ್ಯೂಸ್ನ ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿದ್ರೆ ತುಂಬ ಒಳ್ಳೆಯದು. ಪ್ರತಿದಿನ ಕುಡಿಯೋಕ್ಕಾಗಿಲ್ಲ ಅಂದರೆ ವಾರಕ್ಕೊಂದಿನ ಇಲ್ಲ ಎರಡು ವಾರಕ್ಕೊಂದಿನ ಈ ಥರನೂ ಪ್ರಾಕ್ಟೀಸ್ ಮಾಡ್ಕೋಬೋದಂತೆ. ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೊಳ್ಳೆ ಬೆನಿಫಿಟ್ಸನ್ನು ಕೊಡುತ್ತೆ. ಹಾಗಾಗಿ ನಮ್ಮ ಊಟದಲ್ಲಿ ಉಪ್ಪಿನಕಾಯಿ ರೂಪದಲ್ಲಿರ್ಬೋದು ಅಥವಾ ಜ್ಯೂಸ್ ರೂಪದಲ್ಲಿರ್ಬೋದು, ಚಟ್ನಿ ರೂಪದಲ್ಲಿರ್ಬೋದು, ನೆಲ್ಲಿಕಾಯಿ ತಂಬಳಿನೂ ಮಾಡ್ತಾರೆ ರೀ, ಹಾಗಾಗಿ ತಂಬಳಿ ರೂಪದಲ್ಲೂ ನಾವು ಇದನ್ನು ನೆಲ್ಲಿಕಾಯಿನ ಸೇವನೆ ಮಾಡ್ಬೋದು. ಇದು ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ತುಂಬ ಪೋಷಕಾಂಶಗಳಿರುವಂತಹ ನೆಲ್ಲಿಕಾಯಿನ ಈ ರೀತಿ ಜ್ಯೂಸ್ ಆಗಿ ನೀವು ಬಳಸ್ಕೋಬಹುದು ಅಂತ ಹೇಳ್ತಾ ಇಂದಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಾನು ಹೇಳ್ಕೊಟ್ಟಿರುವಂತಹ ಈ ನೆಲ್ಲಿಕಾಯಿ ಜ್ಯೂಸನ್ನು ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇಂದಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆ ಆಗಿದ್ದು ನಾನು ಆರ್ಜಿ ಸಿಂಧು.
1: ನೇಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ,
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
0: ಸ್ನೇಹಿತರೆ, ಸಮಯ ಆಗ್ತಾ ಇದೆ ಒಂದು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೌಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆಯಾದಾಗ ಅಥವಾ ಅವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿಯ 33ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆ, ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಭರವಸೆಗಳನ್ನು ನೀಡಿದೆ. ಮಾನವ ಹಕ್ಕುಗಳ ಆಯೋಗಗಳು ಸಾರ್ವಜನಿಕರ ದೂರುಗಳನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಗುರುತಿಸಬೇಕು ಎಂದರು. ಸೂಕ್ತ ಆರೋಗ್ಯ ರಕ್ಷಣೆ, ಆಹಾರ, ವಸತಿ, ಜೀವನೋಪಾಯ ಮತ್ತು ಸ್ವಚ್ಛ ಪರಿಸರವನ್ನು ಪಡೆಯುವುದು ಮಾನವ ಹಕ್ಕುಗಳ ಪ್ರಮುಖ ಭಾಗವಾಗಿದೆ. ಕಳೆದ 33 ವರ್ಷಗಳಲ್ಲಿ ಎನ್ಎಚ್ಆರ್ಸಿ 24ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಂಡು 98%ಕ್ಕಿಂತ ಅಧಿಕ ವಿಲೇವಾರಿ ದರದೊಂದಿಗೆ 23 ಲಕ್ಷಕ್ಕೂ ಅಧಿಕ ಪ್ರಕರಣಗಳನ್ನು ಯಶಸ್ವಿಯಾಗಿ ಪರಿಹರಿಸಿರುವುದು ಶ್ಲಾಘನೀಯ ಎಂದರು. ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಬದಲಿಗೆ ವಿಶ್ವದ ಶಾಂತಿ, ಭದ್ರತೆ ಮತ್ತು ಸಮೃದ್ಧಿಗಾಗಿ ಅದೊಂದು ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 66ನೇ ರಾಷ್ಟ್ರೀಯ ರಕ್ಷಣಾ ಕಾಲೇಜಿನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯ ಮತ್ತು ಭಯೋತ್ಪಾದನೆಯಂತಹ ಜಾಗತಿಕ ಸಮಸ್ಯೆಗಳಿಗೆ ಸಾಮೂಹಿಕ ಪ್ರತಿಕ್ರಿಯೆ ಅತ್ಯಗತ್ಯ ಎಂದರು. ವಸುದೈವ ಕುಟುಂಬಕಂ ಎಂಬುದು ಭಾರತಕ್ಕೆ ಕೇವಲ ಘೋಷಣೆಯಲ್ಲ ಎಂದು ಬಣ್ಣಿಸಿದ ಉಪರಾಷ್ಟ್ರಪತಿಗಳು, ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ವಿಪತ್ತು ಸಂಭವಿಸಿದಾಗ ಮೊದಲು ಸ್ಪಂದಿಸುವ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು. ಭಾರತವು ಇತರೆ ದೇಶಗಳ ಮೇಲೆ ಆಳ್ವಿಕೆ ನಡೆಸಲು ಅಥವಾ ಆಜ್ಞೆ ಮಾಡಲು ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಲು ಬಯಸುವುದಿಲ್ಲ, ಬದಲಿಗೆ ಬೇರೆ ಯಾವ ದೇಶವೂ ಭಾರತಕ್ಕೆ ನಿಯಮಗಳನ್ನು ಹೇರದಂತೆ ಭದ್ರಪಡಿಸಿಕೊಳ್ಳಲು ಬಲಶಾಲಿಯಾಗಲು ಬಯಸುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ನವರಾತ್ರಿಯ 2ನೇ ದಿನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಪಸ್ಸು, ತ್ಯಾಗ ಮತ್ತು ಸಂಕಲ್ಪದ ಪ್ರತೀಕವಾದ ತಾಯಿ ಬ್ರಹ್ಮಚಾರಿಣಿಯನ್ನು ನವರಾತ್ರಿಯ 2ನೇ ದಿನದಂದು ಪೂಜಿಸಲಾಗುತ್ತದೆ ಎಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ದೇವಿ ಬ್ರಹ್ಮಚಾರಿಣಿಯ ಕೃಪೆಯಿಂದ ಎಲ್ಲರಿಗೂ ಧೈರ್ಯ ಮತ್ತು ಆತ್ಮಸಂಯಮ ಪ್ರಾಪ್ತವಾಗಲಿ ಎಂದು ಅವರು ಹಾರೈಸಿದ್ದಾರೆ. ಕೊಚ್ಚಿನ್ ಶಿಪ್‌ಯಾರ್ಡ್ ನಿರ್ಮಿಸಿರುವ 3ನೇ ಜಲಾಂತರ್ಗಾಮಿ ನಿಗ್ರಹ ಆಳವಿಲ್ಲದ ನೀರು ಯುದ್ಧ ನೌಕೆ ಮಾಂಗ್ರೋಲ್ ಮುಂಬೈನ ನೌಕಾನೆಲೆಯಲ್ಲಿ ಇಂದು ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಗುಜರಾತ್ನ ಜುನಾಗಢ್ ಜಿಲ್ಲೆಯ ಕರಾವಳಿ ಪಟ್ಟಣ ಮಾಂಗ್ರೋಲ್ನ ಹೆಸರನ್ನು ಇಡಲಾಗಿರುವ ಈ ನೌಕೆ 2004ರವರೆಗೆ ಸೇವೆ ಸಲ್ಲಿಸಿದ್ದ ಹಳೆಯ ಐಎನ್ಎಸ್ ಮಾಂಗ್ರೋಲ್ M85 ನೌಕೆಯ ಪರಂಪರೆಯನ್ನು ಮುಂದುವರಿಸಲಿದೆ. ಸೇರ್ಪಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ವಹಿಸಿದ್ದರು. ಆತ್ಮನಿರ್ಭರ್ ಭಾರತ ಯೋಜನೆಯಡಿ 80%ಕ್ಕೂ ಅಧಿಕ ಸ್ವದೇಶಿ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿರುವ ಈ ನೌಕೆ ಕರಾವಳಿ ಮತ್ತು ಆಳವಿಲ್ಲದ ನೀರಿನಲ್ಲಿ ಜಲಾಂತರ್ಗಾಮಿ ಬೆದರಿಕೆಗಳನ್ನು ಮೆಟ್ಟಿ ನಿಲ್ಲಲು ಅತ್ಯಾಧುನಿಕ ಅಭಯ್ ಸೋನಾರ್, ಲಘು ಟಾರ್ಪಿಡೋ ಮತ್ತು ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆ ಕರಾವಳಿ ಭಾಗಗಳಲ್ಲಿ ನೌಕಾಪಡೆಯ ಜಲಾಂತರ್ಗಾಮಿ ನಿಗ್ರಹ ಮತ್ತು ಭದ್ರತಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಸುಪ್ರೀಂಕೋರ್ಟ್ನ ಬಾಗಿಲು ಎಲ್ಲರಿಗೂ ಮುಕ್ತವಾಗಿದ್ದು, ಸಾರ್ವಜನಿಕರು ಅಥವಾ ಯಾವುದೇ ಚುನಾಯಿತ ಸಂಸ್ಥೆಯ ಸದಸ್ಯರಿಂದ ಬರುವ ಅರ್ಜಿಯನ್ನು ಸ್ವಾಗತಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ನ್ಯಾಯಾಲಯದ ಮೆಟ್ಟಿಲೇರುವ ಹಕ್ಕಿದೆ ಎಂದು ಹೇಳಿರುವ ಅವರು, ನಾಗರಿಕರ ಆತಂಕಗಳನ್ನು ಆಲಿಸಿ ಕಾನೂನಿನ ಅಡಿಯಲ್ಲಿ ಸಿಗಬೇಕಾದ ಸೂಕ್ತ ಪರಿಹಾರವನ್ನು ನ್ಯಾಯಾಲಯ ಒದಗಿಸಲಿದೆ ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ INDI ಮೈತ್ರಿಕೂಟ ಭೇಟಿಗೆ ಕೋರಿರುವ ಮನವಿಗೆ ಪ್ರತಿಕ್ರಿಯಿಸಿರುವ ಅವರು, ತಮಗೆ ಭೇಟಿಗಾಗಿ ಕೋರಿ ನಿನ್ನೆ ಪತ್ರ ಬಂದಿದ್ದು, ತಾವೇಕೆ ಭೇಟಿ

0: ಯಾಗಲು ಅಸಾಧ್ಯ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅವರಿಗೆ ಉತ್ತರ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಕುರಿತಂತೆ ಆಕಾಶವಾಣಿಯೊಂದಿಗೆ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಮಾತನಾಡಿದ್ದಾರೆ.
4: ಈ ಸ್ವಚ್ಛ ಭಾರತ್ ಮಿಷನ್ನ ಮೂಲ ಉದ್ದೇಶ ಬಯಲು ಶೌಚಾಲಯವನ್ನ ನಿರ್ಮೂಲನೆ ಮಾಡತಕ್ಕದ್ದು. ಸ್ವಚ್ಛತೆ ಇದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಲ್ಲ. ಎಲ್ಲೆಂದರಲ್ಲಿ ಕಸ ಎಸೆಯಬಾರದು, ಮನೆಯಲ್ಲೇ ತ್ಯಾಜ್ಯ ವಿಂಗಡಿಸಬೇಕು, ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ನೀರನ್ನು ವ್ಯರ್ಥ ಮಾಡಬಾರದು, ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸಬೇಕು, ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅಭ್ಯಾಸವನ್ನು ನೀವು ಮಾಡಿಸ್ಬೇಕು ಅವರಿಗೆ, ಮತ್ತು ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತವನ್ನು ಜಾಗೃತಿ ಮೂಡಿಸಬೇಕು.
0: ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯ ಒಬಾಕ್ ಸಮೀಪ ಗುಹೆರೆ ಬಳಿ ವಲಸಿಗರನ್ನು ಒತ್ತೊಯ್ಯುತ್ತಿದ್ದ ಜನನಿಬಿಡ ದೋಣಿಯೊಂದು ಮುಳುಗಿದ ಪರಿಣಾಮ 15 ಮಕ್ಕಳು ಸೇರಿದಂತೆ 139 ಮಂದಿ ಮೃತಪಟ್ಟಿದ್ದಾರೆ ಎಂದು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ ತಿಳಿಸಿದೆ. ಗುರುವಾರ ರಾತ್ರಿ ದೋಣಿಯು ಪ್ರಯಾಣ ಬೆಳೆಸಿದ ಕೆಲವೇ ಕ್ಷಣಗಳಲ್ಲಿ ದಡದ ಸಮೀಪದಲ್ಲೇ ಅಪಘಾತ ಸಂಭವಿಸಿದೆ. ದೋಣಿಯಲ್ಲಿ ಒಟ್ಟು 305 ವಲಸಿಗರು ಪ್ರಯಾಣಿಸುತ್ತಿದ್ದರು. ದುರಂತದಲ್ಲಿ ಬದುಕುಳಿದ ಇಥಿಯೋಪಿಯಾ ಮೂಲದ 80ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಡಳಿತ ಅವರನ್ನು ಒಬಾಕ್ನಲ್ಲಿರುವ ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆಯ ರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರಿಸಿದೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಇನ್ನು 84 ಮಂದಿ ನಾಪತ್ತೆಯಾಗಿದ್ದಾರೆ. ಮೃತರ ಸಂಖ್ಯೆ ಏರುವ ಸಾಧ್ಯತೆ ಇದೆ ಎಂದು ಸಂಸ್ಥೆ ತಿಳಿಸಿದೆ. ಸಮಾಜವಾದಿ ಚಿಂತಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಜೀವನವು ರಾಜಕೀಯ ಸಮಗ್ರತೆ, ಸಾಮಾಜಿಕ ನ್ಯಾಯ ಮತ್ತು ವಂಚಿತರ ಹಕ್ಕುಗಳಿಗಾಗಿ ನಡೆಸುವ ಹೋರಾಟಕ್ಕೆ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಗೆ ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಚಾಲನೆ ದೊರೆಯುತ್ತಿದ್ದು ಪಂದ್ಯಾವಳಿ ಇದೇ 18 ನಡೆಯಲಿದೆ. ಗ್ರೀಕೋ ರೋಮನ್ ಮಹಿಳಾ ಫ್ರೀಸ್ಟೈಲ್ ಮತ್ತು ಪುರುಷರ ಫ್ರೀಸ್ಟೈಲ್ ಎಂಬ 3 ಒಲಿಂಪಿಕ್ ಶೈಲಿಗಳ 30 ತೂಕ ವಿಭಾಗಗಳಲ್ಲಿ ಸೆಣಸಾಟ ನಡೆಸಲು ವಿಶ್ವಾದ್ಯಂತದ 600 ಯುವ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ಅಮೆರಿಕದ ನೆಲದಲ್ಲಿ ಇದೇ ಮೊದಲ ಬಾರಿಗೆ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಡೆಯುತ್ತಿರುವುದು ವಿಶೇಷವಾಗಿದೆ. ಮಹಿಳೆಯರು ಮತ್ತು ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಸುರಕ್ಷಿತ, ಗೌರವಾನ್ವಿತ ಮತ್ತು ಸ್ವಾವಲಂಬಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ದೆಹಲಿ ಸರ್ಕಾರ ದುರ್ಗಾ ಇ ಆಟೋ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಈ ಯೋಜನೆಯು ರಾಷ್ಟ್ರ ರಾಜಧಾನಿಯಲ್ಲಿ ಹಸಿರು ಮತ್ತು ಎಲ್ಲರನ್ನೊಳಗೊಂಡ ಸಮಗ್ರ ಸಾರಿಗೆ ವ್ಯವಸ್ಥೆ ಉತ್ತೇಜಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139

ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಒಡೆಯದಿರು ತಳಹದಿಯ ಸರಿವಡಿಪೆನದನೆಂದು ಸಡಲಿಸುವ ನೀ ಮರಳಿ ಕಟ್ಟಲರಿತವನೇ. ಒಡೆಯದಿರು ತಳಹದಿಯ ಸರಿವಡಿಪೆನದನೆಂದು ಸಡಲಿಸುವ ನೀ ಮರಳಿ ಕಟ್ಟಲರಿತವನೇ. ಗಿಡವ ಸರಿ ಬೆಳೆಯಿಸಲು ಬುಡವ ಕೀಳುವುದು ಸರಿಯೇ, ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ. ಗಿಡವ ಸರಿ ಬೆಳೆಯಿಸಲು ಬುಡವ ಕೀಳುವುದು ಸರಿಯೇ, ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ.

ಸುಧಾರಣೆ ಮಾಡಿಬಿಡಬೇಕು ಎಂಬ ಒಂದೇ ಹುಚ್ಚಿನಲ್ಲಿ ಮನುಷ್ಯನ ಸ್ವಭಾವ, ಹಿಂದಿನ ಚರಿತ್ರೆ, ಆ ಜಾಗದ ಒಂದು ಸಂಸ್ಕಾರ, ಆಚಾರ, ವಿಚಾರ ಯಾವುದನ್ನೂ ಗಮನಿಸದೆ ಎಲ್ಲವನ್ನ ತಳಕಳಕಾಗಿ ಮಾಡಿಬಿಡೋ ಒಂದು ಯೋಜನೆಯನ್ನು ಹಾಕ್ಕೊಂಡ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಒಡೆಯದಿರು ತಳಹದಿಯ ಸರಿಪಡಿಸುವನೆಂದು, ಅಂದರೆ ಒಂದು ಮನೆಯನ್ನು ಸರಿಪಡಿಸ್ತೀನಿ ಅಂತ ಹೇಳಿಬಿಟ್ಟು ಅದರ ಒಂದು ಪಾಯವನ್ನೇ ನೀನು ಒಡೆದು ಹಾಕಿಬಿಟ್ರೆ ನಿನಗೆ ಪುನಃ ಇಟ್ಟಿಗೆಯ ಕಟ್ಟಡವನ್ನು ಕಟ್ಟೋದಿಕ್ಕೆ ನಿನಗೆ ಸಾಧ್ಯವೇ, ನಿನಗೆ ಮನೆ ಕಟ್ಟಲು ಬರುತ್ತೇ ಎಂದು ಪ್ರಶ್ನೆಯನ್ನ ಮಾಡ್ತಾರೆ. ಯೋಚನೆಯನ್ನ ಮಾಡು ನೀನು, ಗಿಡವ ಸರಿ ಬೆಳೆಸಲು ಬುಡವ ಕೀಳುವರೇನು. ಒಂದು ಗಿಡ ತುಂಬಾ ಚೆನ್ನಾಗಿ ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಅದರ ಬೇರಿಗೆ ನೀರ್ ಹಾಕಬೇಕು ಅಂತ ಹೇಳ್ತಾರೆ. ಆ ಸುಧಾರಕ ಅತ್ಯುತ್ಸಾಹದಿಂದ ಅಯ್ಯೋ ಬೇರೆ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ಗಿಡವನ್ನ ಅಗೆದು ತೆಗೆದು ಆ ಬೇರಿಗೆ ನೀರ್ ಹಾಕಿದ್ರೆ ಏನಾಗತ್ತೆ, ಯಾವ ಪ್ರಯೋಜನವೂ ಬರೋದಿಲ್ಲ. ನಿತ್ಯ ತೆಗೀತಾ ಇದ್ರೆ ಗಿಡವೇ ಸತ್ತು ಹೋಗತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ದುಡುಕದಿರು ತಿದ್ದಿಕೆಗೆ, ಬದಲಾವಣೆ ಮಾಡೋದಕ್ಕೆ ಹೋಗಿ ದುಡುಕಿದ್ರೆ ಏನಾಗತ್ತೆ, ಆ ದುಡುಕಿನಿಂದ ನೀನು ಮಾಡುವ ಒಂದು ಕೆಲಸ ವಿನಾಶಕ್ಕೆ ಕಾರಣವಾಗತ್ತೆ. ಅಲ್ಲಿ ಬೇಕಾದದ್ದು ವಿವೇಕ, ವಿವೇಕದಿಂದ ಚಾತುರ್ಯದಿಂದ ನೀನು ಕಾರ್ಯವನ್ನ ಮಾಡಬೇಕೇ ಹೊರತು ಆತುರತೆಯಿಂದ ನೀನು ಕಾರ್ಯವನ್ನ ಮಾಡೋದಕ್ಕೆ ಹೋದ್ರೆ ಮಾಡುವ ಕೆಲಸ ಮಣ್ಣಾಗತ್ತೆ ಹೊರತು ಹೊನ್ನಲ್ಲ ಎಂಬ ಸಂದೇಶವನ್ನು ಇಲ್ಲಿ ಡಿವಿಜಿಯವರು ಕೊಡ್ತಾರೆ.

ವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಟಗುರು ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಸ್ವಗಜನಕ್ಕೆ ರಣರಂಗ ಮಂಕುತಿಮ್ಮ. ಟಗರು ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಸ್ವಗಜನಕ್ಕೆ ರಣರಂಗ ಮಂಕುತಿಮ್ಮ.

ಪ್ರತಿಯೊಬ್ಬ ಮನುಷ್ಯನಲ್ಲೂ ಮೃಗ ಶೇಷವಿರುತ್ತೆ. ಅಂದ್ರೆ ಮನುಷ್ಯ ನಾಗರಿಕನಾಗಿ ರೂಪುಗೊಂಡಂತೆ ಅವನು ಎಲ್ಲ ಭಾವನೆಗಳನ್ನು ಅದುಮಿಡ್ತಾ ಹೋಗ್ತಾನೆ. ಹೀಗೆ ಮನುಷ್ಯನ ಒಳಗೆ ಆ ಭಾವನೆಗಳು ಹೆಪ್ಪಿಕೊಂಡು ಕೂತ್ಕೊಂಡ್ಬಿಡತ್ತೆ. ಕ್ರೌರ್ಯ, ಹಿಂಸೆ, ಭಯ, ಕರುಣೆ ಮೊದಲಾದ ಭಾವನೆಗಳು ಅವನಲ್ಲಿ ಅಡಗಿ ಕುಳಿತಿದೆ, ಆದರೆ ಅದು ಹೊರಬೇರಬೇಕು. ಆದರೆ ನಾಗರಿಕತೆಯ ಮುಖವಾಡವನ್ನು ಧರಿಸಿರೋ ಅಂತಹ ಮನುಷ್ಯನಿಗೆ ಅದು ಸಾಧ್ಯವಾಗೋದಿಲ್ಲ. ಹಾಗಾಗಿ ಅವನು ಏನು ಮಾಡ್ತಾನೆ, ಸಿನಿಮಾ, ನಾಟಕ, ಕೋಳಿ ಜಗಳ, ಟಗರು, ಕಾಳಗ, ಜೂಜು ಅಥವಾ ಎಲ್ಲಾದರೂ ಗಲಾಟೆ ನಡೀತಾ ಇದ್ರೆ ಸಭೆಯಲ್ಲೋ ಅಥವಾ ಒಂದು ರಸ್ತೆಯಲ್ಲೋ ಅಲ್ಲಿ ಉತ್ಸುಕನಾಗಿ ಆ ಮಾರಾಮಾರಿ ಆಗ್ತಾ ಇರೋ ಒಂದು ಫೈಟಿಂಗನ್ನು ನೋಡ್ತಾ ಕೂತ್ಕೋತಾನೆ. ಯಾಕೆ ಮನುಷ್ಯನಿಗೆ ಇಷ್ಟೊಂದು ಆ ಒಂದು ಮಾರಾಮಾರಿ ಫೈಟಿಂಗ್ ಇಷ್ಟ ಆಗತ್ತೆ ಅಂದರೆ ಇಲ್ಲಿ ಹೇಳ್ತಾರೆ, ಹಾಗೆ ಅವನು ನೋಡ್ತಾ ಇದ್ದಾಗ ಅವನಲ್ಲಿ ಅಡಗಿರುವ ಒಂದು ಹಿಂಸೆ, ಅವನಲ್ಲಿ ಅಡಗಿರುವ ಒಂದು ಕ್ರೌರ್ಯ, ಆ ಭಾವದ ವಿರೇಚನವಾಗತ್ತೆ. ವೈದ್ಯ ಶಾಸ್ತ್ರದಲ್ಲಿ ಹೇಳುವ ಹಾಗೆ ವಿಷವೇ ವಿಷಾಪಹಾರಿ ಎಂಬಂತೆ ಎಲ್ಲ ರಸಗಳು ಕೂಡ ಉಪಶಮನ ಹೊಂದತ್ತೆ. ಯಾರಿಗೆ ಮಕ್ಕಳಿಲ್ಲದೆ ಒಂದು ಮಕ್ಕಳನ್ನ ಲಾಲಿಸಬೇಕು ಅನ್ನೋ ಒಂದು ಆಸೆ ಇರುತ್ತೋ ಅವ್ರಿಗೆ ಸಿನಿಮಾದಲ್ಲೋ ನಾಟಕದಲ್ಲೋ ಮಕ್ಕಳನ್ನ ಮುದ್ದು ಮಾಡ್ತಾ ಇರೋದನ್ನ ನೋಡಿದಾಗ ನಾವೇ ಮುದ್ದು ಮಾಡ್ತಿದ್ದೀವಿ ಅನ್ನೋ ಒಂದು ಭಾವನೆ ಬರುತ್ತೆ. ಆಗ ಆ ಭಾವನೆ ಉಪಶಮನವಾಗತ್ತೆ. ಈ ರೀತಿಯಲ್ಲಿ ಎಲ್ಲವೂ ಆ ಒಂದು ಕ್ರೌರ್ಯ, ಹಿಂಸೆ ಅದನ್ನೆಲ್ಲವನ್ನು ಅವನು ನೋಡಿ ತನ್ನ ಮನಸ್ಸಿನ ಭಾವನವನ್ನು ವಿರೇಚನ ಮಾಡ್ತಾನೆ. ಹಾಗಾಗಿ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಸೊಗ ಜನಕ್ಕೆ ರಣರಂಗ. ಆ ಒಂದು ರಣರಂಗ ಅಂದ್ರೆ ಆ ಕುಸ್ತಿ ಫೈಟಿಂಗ್ ಅನ್ನ ಉತ್ಸುಕವಾಗಿ ಯಾಕೆ ನೋಡ್ತಾರೆ ಅಂದ್ರೆ ಮನಸ್ಸಿಗೆ ಒಂದು ರೀತಿಯ ಒಂದು ತೃಪ್ತಿ ಅವರಿಗೆ ಸಿಗತ್ತೆ. ಆ ಮೃಗ ಶೇಷ ಮನಸ್ಸಿನಲ್ಲಿ ಯಾವ ಮೃಗೀಯ ಭಾವನೆಗಳು ಅಡಗಿರತ್ತೋ ಆ ಭಾವನೆಗಳೆಲ್ಲವೂ ಕೂಡ ಅವರಲ್ಲಿ ತಣಿದು ಹೋಗತ್ತೆ

0: ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
1: ಕೇಳುಗರಿಗೆಲ್ಲ ಶ್ರೀಮಾತೆಯ ಆರಾಧನೆಯ ನವರಾತ್ರಿ ಪರ್ವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ದಶಮಹಾವಿದ್ಯಾತತ್ವ ಮತ್ತು ಸ್ವರೂಪಾನುಸಂಧಾನದ ಇಂದಿನ ಈ ಎರಡನೆಯ ಕಾರ್ಯಕ್ರಮದಲ್ಲಿ ತಾರಾ ಅಥವಾ ನೀಲಸರಸ್ವತಿ ಮಹಾವಿದ್ಯೆಯ ಕುರಿತು ತಿಳಿದುಕೊಳ್ಳೋಣ. ವೇದಾಂತವು ಹೇಳುವ ಬ್ರಹ್ಮ, ತಂತ್ರವು ಅನುಭವಿಸುವ ಶಿವಶಕ್ತಿ ಮತ್ತು ಶಾಕ್ತ ಪರಂಪರೆಯ ಜಗನ್ಮಾತೆ, ಇವೆಲ್ಲವೂ ಒಂದೇ ಪರಮತತ್ವವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಕಾಣುವ ಪ್ರಯತ್ನಗಳು ಎಂದು ಗ್ರಹಿಸಬಹುದು. ಇಂದಿನ ಮಹಾವಿದ್ಯೆ ತಾರಾ ಅಥವಾ ನೀಲಸರಸ್ವತಿ.

ಕತ್ತಲಲ್ಲಿ ದಾರಿ ತಪ್ಪಿದವನಿಗೆ ಬೆಳಕಾಗುವವಳು ತಾರಾ. ಆಕಾಶದ ನಕ್ಷತ್ರದಂತೆ ಸಂಕಷ್ಟದ ಸಾಗರದಲ್ಲಿ ಮುಳುಗುತ್ತಿರುವವರಿಗೆ ದಡ ತೋರುವ ಮಾರ್ಗದರ್ಶಿ. ಬೃಹಸ್ಪತಿಗೆ ಜ್ಞಾನೋದಯ ಮಾಡಿಸಿದ ಕಥೆಯಿರಲಿ, ವಸಿಷ್ಠರಿಗೆ ಸಿದ್ಧಿ ನೀಡಿದ ಪ್ರಸಂಗವಿರಲಿ, ತಾರಾ ಯಾವಾಗಲೂ ಆಶಾಕಿರಣವಾಗಿ ಬರುತ್ತಾಳೆ. ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ನಿರಾಶೆಯ ಕಗ್ಗತ್ತಲು ಆವರಿಸುತ್ತದೆ. ಆ ಕ್ಷಣದಲ್ಲಿ ಇದು ಕಳೆದು ಹೋಗುತ್ತದೆ ಎನ್ನುವ ಭರವಸೆಯ ಬೆಳಕನ್ನು ತಾರಾ ನೀಡುತ್ತಾಳೆ. ಮಾತು ಹೊರಡದಾಗ, ವಿದ್ಯೆ ಒಲಿಯದಾಗ ತಾರಾದೇವಿಯ ಸ್ಮರಣೆ ವಾಗ್ದೇವಿಯಂತೆ ಸಹಾಯಕ್ಕೆ ಬರುತ್ತದೆ ಎಂಬ ನಂಬಿಕೆಯೂ ಇದೆ. ಬನ್ನಿ ಕೇಳುಗರೆ, ಈ ತಾರಾತತ್ವದ ಆಳಕ್ಕೆ ಇಳಿಯೋಣ.

ಕಾಳಿಗಿಂತಲೂ ಒಂದು ಹೆಜ್ಜೆ ಮೃದುವಾದ, ಆದರೆ ಅಷ್ಟೇ ಪ್ರಚಂಡ ಶಕ್ತಿಯುಳ್ಳ ರೂಪ ತಾರಾದೇವಿಯದ್ದು. ನೀಲವರ್ಣದ, ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದರಲ್ಲಿ ಕತ್ತರಿಸಿದ ಶಿರ ಹಿಡಿದ ಈ ದೇವಿ ಜ್ಞಾನ ಮತ್ತು ವಾಕ್ಶಕ್ತಿಯ ಅಧಿದೇವತೆ ಎಂದು ಪೂಜಿಸಲ್ಪಡುತ್ತಾಳೆ. ಬೌದ್ಧ ಪರಂಪರೆಯಲ್ಲಿಯೂ ತಾರಾದೇವಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಅಲ್ಲಿ ಆಕೆ ಕರುಣೆಯ ಪರಾಕಾಷ್ಠೆಯಾದ ಬೋಧಿಸತ್ವ ಸ್ವರೂಪಿಣಿ. ಹಿಂದೂ ತಂತ್ರದಲ್ಲಿ ಈಕೆಯನ್ನು ನೀಲ ಸರಸ್ವತಿ ಎಂದು ಕರೆಯುತ್ತಾರೆ, ಏಕೆಂದರೆ ವಾಕ್ಶಕ್ತಿ, ಬುದ್ಧಿ ಮತ್ತು ವಿವೇಚನೆಯ ಮೇಲೆ ಈಕೆಗೆ ಪೂರ್ಣ ಆಧಿಪತ್ಯ. ಸಂಕಷ್ಟದಲ್ಲಿ ಸಿಲುಕಿದವರಿಗೆ ತಾರಿಣಿ ಆಗಿ, ಅಜ್ಞಾನದ ಕತ್ತಲಲ್ಲಿ ಸಿಲುಕಿದವರಿಗೆ ಜ್ಞಾನದ ಬೆಳಕಾಗಿ ಪ್ರಕಟಗೊಳ್ಳುವ ಈಕೆಯ ಸ್ವಭಾವ ಎರಡೂ ಆಯಾಮಗಳಲ್ಲಿ, ಅಂದರೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳಲ್ಲಿ ರಕ್ಷಣೆ ನೀಡುತ್ತದೆ. ತಾರಾ ಮಹಾ

ವೈದ್ಯೆಯ ಆವಿರ್ಭಾವದ ಕುರಿತು ತೋಡಲ ತಂತ್ರದ ಪ್ರಕಾರ ದಕ್ಷಯಜ್ಞದಲ್ಲಿ ದಕ್ಷನ ಮನೆಗೆ ಹೋಗಲು ಸತೀದೇವಿ ಶಿವನ ಅಪ್ಪಣೆ ಕೇಳಿದಾಗ ಶಿವ ನಿರಾಕರಿಸಿದ. ಆಗ ಸತಿಗೆ ಕೋಪ ಬಂದು ದಶ ಮಹಾವಿದ್ಯೆಗಳ ರೂಪ ತಾಳಿದಳು. ಅವುಗಳಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸಿಕೊಂಡ ಉಗ್ರರೂಪವೇ ತಾರಾ.

ಇನ್ನೊಂದು ಅತ್ಯಂತ ಮುಖ್ಯವಾದ ಕಥೆ ಸಮುದ್ರ ಮಥನದ ಸಂದರ್ಭದ್ದು. ಇದು ಬೃಹನ್ನೀಲ ತಂತ್ರದಲ್ಲಿ ಬರುತ್ತದೆ. ಸಮುದ್ರ ಮಂಥನದ ಈ ಕಥೆಯಲ್ಲಿ ತಾರಾದೇವಿಯ ಉಗಮ ಒಂದು ಕುತೂಹಲಕಾರಿ ಪ್ರಸಂಗ. ಹಾಲಾಹಲ ವಿಷ ಉದ್ಭವಿಸಿ ಇಡೀ ಸೃಷ್ಟಿಯನ್ನೇ ನಾಶಗೊಳಿಸುವ ಭೀತಿ ಎದುರಾದಾಗ ಶಿವ ಆ ವಿಷವನ್ನು ಕುಡಿದು ಕಂಠದಲ್ಲಿ ಹಿಡಿದಿಟ್ಟುಕೊಂಡ. ವಿಷದ ತೀವ್ರತೆಯಿಂದ ಮೂರ್ಛೆಗೊಳ್ಳುತ್ತಿದ್ದ ಶಿವನನ್ನು ರಕ್ಷಿಸಲು ಆದಿಶಕ್ತಿ ಪಾರ್ವತಿ ತಾರಾರೂಪ ತಾಳಿ ಶಿವನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಎದೆ ಹಾಲುಣಿಸಿದಳು ಎನ್ನುವ ಕಥೆ ಪ್ರಚಲಿತವಿದೆ. ಆ ವಾತ್ಸಲ್ಯ ಸ್ಪರ್ಶದಿಂದ ವಿಷದ ಪ್ರಭಾವ ಶಮನಗೊಂಡು ಶಿವ ಮತ್ತೆ ಚೇತರಿಸಿಕೊಂಡ ಎನ್ನುವ ಪ್ರಸಂಗ ರೋಚಕವೆನಿಸುತ್ತದೆ ಅಲ್ಲವೇ? ಹೀಗಾಗಿ ತಾರಯತಿ ಇತಿ ತಾರಾ, ಸಂಸಾರದ ವಿಷದಿಂದ ದಾಟಿಸುವವಳೆ ತಾರಾ ಎಂದು ಸಮೀಕರಿಸಬಹುದು.

ಇನ್ನೊಂದು ಪ್ರಸಿದ್ಧ ಕಥೆ ವಸಿಷ್ಠ ಮುನಿಗಳಿಗೆ ಸಂಬಂಧಿಸಿದ್ದು. ಎಷ್ಟು ತಪಸ್ಸು ಮಾಡಿದರೂ ಸಿದ್ಧಿ ದೊರೆಯದೆ ಬಳಲಿದ ವಸಿಷ್ಠರಿಗೆ ಸ್ವತಃ ಶಿವನೇ ತಾರಾದೇವಿಯ ತಾಂತ್ರಿಕ ಆರಾಧನಾ ವಿಧಾನವನ್ನು ಉಪದೇಶಿಸಿದ ಎಂದು, ಆ ಸಾಧನೆಯಿಂದಲೇ ವಸಿಷ್ಠರಿಗೆ ಪರಮ ಜ್ಞಾನೋದಯವಾಯಿತೆಂದು ಪುರಾಣಗಳು ಹೇಳುತ್ತವೆ.

ಮತ್ತೊಂದು ಕಥೆಯ ಪ್ರಕಾರ, ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿ ಮಾಡಲು ಬ್ರಹ್ಮನಿಗೆ ವೇದದ ಜ್ಞಾನ ನೆನಪಾಗದಿದ್ದಾಗ ಅವನು ತಪಸ್ಸು ಮಾಡಿದ. ಆಗ ಅಶರೀರವಾಣಿಯಾಗಿ ನೀಲ ಸರಸ್ವತಿ ರೂಪದಲ್ಲಿ ಕಾಣಿಸಿಕೊಂಡವಳೇ ತಾರಾ. ಅವಳೇ ಬ್ರಹ್ಮನಿಗೆ ವೇದ ಹೇಳಿಕೊಟ್ಟವಳು. ಹೀಗೆ ಸಂಕಟದಿಂದ ಪಾರು ಮಾಡಿದವಳು ತಾರೇ.

ತಾರಾ ಮಹಾವಿದ್ಯೆಗೂ ಮತ್ತು ಕಾಳಿ ಮಹಾವಿದ್ಯೆಗೂ ವ್ಯತ್ಯಾಸವೇನು? ಕಾಳಿ ರಾತ್ರಿ ಸ್ವರೂಪಿಣಿ, ಕಾಲವನ್ನೇ ನುಂಗುವವಳು. ತಾರಾ ನಕ್ಷತ್ರ ಸ್ವರೂಪಿಣಿ, ಆ ರಾತ್ರಿಯ ಕತ್ತಲೆಯಿಂದ ಬೆಳಗಿಗೆ ದಾಟಿಸುವವಳು. ಆದ್ದರಿಂದ ಕಾಳಿಯ ಆರಾಧನೆ ಕಷ್ಟವಾದರೆ ತಾರಾ ಆರಾಧನೆ ಸೌಮ್ಯ. ವಿದ್ಯೆ, ವಾಕ್ಸಿದ್ಧಿ, ಶತ್ರುನಾಶಕ್ಕೆ ತಾರಾದೇವಿಯನ್ನು ಪೂಜಿಸುತ್ತಾರೆ.

ತಾರಾದೇವಿಯು ವಾಕ್ಶಕ್ತಿ ಸ್ವರೂಪಿಣಿ. ವಾಕ್ಶಕ್ತಿಗಳಲ್ಲಿ ಮಧ್ಯಮ ಎನ್ನುವ ವಾಗ್ದೇವತೆಯಾಗಿ ಈಕೆಯನ್ನು ಕಾಣಬಹುದು. ಜನನ ಮರಣಗಳಲ್ಲಿ ನಿರತವಾಗಿ ಸಂಸಾರ ದುಃಖ ತಾಪತ್ರಯಗಳಿಂದ ತಪ್ತನಾದ ಜೀವಿಯನ್ನು ತನ್ನ ಅನುಗ್ರಹದಿಂದ ತರಿಸುವವಳಾದ್ದರಿಂದ ಆಕೆಯನ್ನು ತಾರಾ ಎಂದು ದಾರ್ಶನಿಕರು ಕರೆಯುತ್ತಾರೆ. ಈ ತಾರಾ ಉಪಾಸನೆ ಕೇವಲ ಸನಾತನ ಧರ್ಮದಲ್ಲಿ ಅಲ್ಲದೆ ಬೌದ್ಧ ಧರ್ಮದಲ್ಲಿ ಕೂಡ ಒಂದು ಉಪಾಸನಾ ಮಾರ್ಗವಾಗಿ ವಿಸ್ತಾರವಾಗಿ ಪ್ರಯೋಗದಲ್ಲಿದೆ. ಪ್ರಣವೋಪಾಸನೆಯ ಮೂಲ ಸ್ವರೂಪ ಈ ತಾರಾದೇವಿ. ಅಕಾರ ಉಕಾರ ಮಕಾರಗಳ ಮೂಲ ದಾರ್ಶನಿಕ ಜ್ಯೋತಿ ಸ್ವರೂಪ ಮತ್ತು ಸಹಸ್ರಾರ ಕಮಲದಲ್ಲಿ ಪ್ರಕಾಶಮಾನವಾಗಿರುವ ಆನಂದ ಜ್ಯೋತಿ ಈ ತಾರಾದೇವಿ ಎಂದು ಉಪಾಸಕ ಸಾಧಕರು ಹೇಳುತ್ತಾರೆ. ಕಗ್ಗತ್ತಲೆಯ ಕರಾಳ ಕಾಲಸ್ವರೂಪ ಕಾಳಿಯಾದರೆ ಬೆಳಕಿನ ಕಾಂತಿ ಸ್ವರೂಪವೇ ತಾರೆ

ಎಷ್ಟೋ ಬಾರಿ ನಾವು ದಾರಿ ಕಾಣದ ಸ್ಥಿತಿಯಲ್ಲಿ ಸಿಲುಕುತ್ತೇವೆ. ಪರೀಕ್ಷೆಯ ಫಲಿತಾಂಶದ ಆತಂಕ, ಉದ್ಯೋಗದ ಸಂದರ್ಶನದ ಭಯ, ಕುಟುಂಬದ ಸಮಸ್ಯೆಗಳ ಸಂಕೀರ್ಣತೆ, ಇಂತಹ ಸಂದರ್ಭಗಳಲ್ಲಿ ಬೇಕಾಗಿರುವುದು ಬಲಪ್ರಯೋಗವಲ್ಲ, ಬದಲಿಗೆ ಸ್ಪಷ್ಟತೆ ಮತ್ತು ಸಮಾಧಾನ. ತಾರಾದೇವಿಯ ತತ್ವ ನಮಗೆ ಕಲಿಸುವುದೇ ಇದನ್ನು.

ಪ್ರತಿ ಕತ್ತಲಲ್ಲೂ ಒಂದು ಬೆಳಕಿನ ಕಿರಣ ಅಡಗಿರುತ್ತದೆ, ಅದನ್ನು ಗುರುತಿಸುವ ತಾಳ್ಮೆ ಬೇಕಷ್ಟೆ. ಇನ್ನೊಂದು ಮುಖ್ಯ ಪಾಠ ಎಂದರೆ ಇತರರಿಗೆ ಕಷ್ಟ ಬಂದಾಗ ದಾರಿ ತೋರುವ, ಆಶ್ರಯ ನೀಡುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವುದು. ಪ್ರತಿಯೊಬ್ಬರೂ ಇನ್ನೊಬ್ಬರ ಬಾಳಿನಲ್ಲಿ ಒಂದು ತಾರೆ ಆಗಬಲ್ಲರು. ಒಂದು ಮಾತು, ಒಂದು ಸಹಾಯ, ಒಂದು ಸಾಂತ್ವನದ ಸ್ಪರ್ಶದಿಂದ ಕಚೇರಿಯಲ್ಲಿ ಹೊಸದಾಗಿ ಸೇರಿದ ಸಹೋದ್ಯೋಗಿಗೆ ಮಾರ್ಗದರ್ಶನ ನೀಡುವುದು, ನೆರೆಹೊರೆಯವರಿಗೆ ಸಂಕಷ್ಟದಲ್ಲಿ ನೆರವಾಗುವುದು,

ಒಬ್ಬಂಟಿಯಾಗಿರುವ ಹಿರಿಯರೊಂದಿಗೆ ಸಮಯ ಕಳೆಯುವುದು, ಇವೆಲ್ಲವೂ ತಾರಾತತ್ವದ ಪ್ರಾಯೋಗಿಕ ಅನುಷ್ಠಾನಗಳು. ಪ್ರತಿ ರಾತ್ರಿ ಆಕಾಶ ನೋಡಿದಾಗ ನಕ್ಷತ್ರಗಳಂತೆ ಕತ್ತಲಲ್ಲೂ ಬೆಳಗುವ ಭರವಸೆಯ ಮನೋಭಾವ ಬೆಳೆಸಿಕೊಳ್ಳುವುದೇ ತಾರಾದೇವಿಗೆ ಸಲ್ಲಿಸುವ ನಿಜವಾದ ಆರಾಧನೆ. ಕೇಳುಗರೆ, ಮುಂದಿನ ಕಂತಿನಲ್ಲಿ ಸೌಂದರ್ಯ ಮತ್ತು ಪೂರ್ಣತೆಯ ಸಂಕೇತವಾದ ತ್ರಿಪುರ ಸುಂದರಿ ದೇವಿಯ ಅನುಸಂಧಾನದಲ್ಲಿ ತೊಡಗಿಕೊಳ್ಳಲು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್.
1: I am Valsa Williams with the Midday News. The headlines. Indian Navy commissions anti-submarine warship INS Mangrol to counter threats in coastal and shallow waters. Chief Justice of India, Justice Suryakant, says Supreme Court door

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ. ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪ

0: ರಾಯಚೂರು, ಮೈಸೂರು, ಮಂಡ್ಯ, ಉತ್ತರ ಕನ್ನಡ, ಹುಬ್ಬಳ್ಳಿ, ಕಲಬುರಗಿ, ಗದಗ, ಶಿವಮೊಗ್ಗ, ಬಾಗಲಕೋಟೆ, ಮಹಾರಾಷ್ಟ್ರದ ಪುಣೆ, ಕೊರೆಗಾಂವ್, ಕೊಲ್ಲಾಪುರ ಜಿಲ್ಲೆಗಳ 54 ರೈತರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಯ್ದ ರೈತರ ಪಟ್ಟಿ ಬಿಡುಗಡೆ ಮಾಡಿದ್ದು ಕೇಂದ್ರ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಸೂಚಿಸಲಾಗಿದೆ. ಈ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದ ಹೋರಾಟದ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಬ್ಬು ಬೆಳೆಗಾರರು ನವದೆಹಲಿಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವಂತೆ ಆಹ್ವಾನ ನೀಡಿದ್ದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಸಂಪೂರ್ಣ ಕುಸಿದಿದ್ದು ರೈತ ಸಮುದಾಯ ಕಂಗಾಲಾಗಿದೆ. ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ರೈತರೊಬ್ಬರು ಕೊಳವೆ ಬಾವಿಯಲ್ಲಿ ನೀರಿನ ಕೊರತೆ ಉಂಟಾದ ಕಾರಣ ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಬೆಳೆದಿದ್ದ ಈರುಳ್ಳಿ ಸಸಿಗಳನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿದ್ದಾರೆ. ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಭಾಗದಲ್ಲಿ ಶೇಂಗಾ ಬೆಳೆ ಹೂ ಕಟ್ಟುವ ಮುನ್ನವೇ ಬಾಡಿ ಹೋಗಿದೆ. ಶೇಂಗಾ ಬೆಳೆಗೆ ಪರ್ಯಾಯವಾಗಿ ತೊಗರಿ ಬಿತ್ತನೆ ಮಾಡಿದ್ದ ರೈತರಿಗೂ ಬರದ ಬಿಸಿ ತಟ್ಟಿದ್ದು ಮಳೆ ಕೊರತೆಯಿಂದ ತೊಗರಿ ಬೆಳೆ ರೋಗಕ್ಕೆ ತುತ್ತಾಗುತ್ತಿದೆ. ಸಾಲ ಮಾಡಿ ಬೆಳೆ ಬೆಳೆಯಲು ಮುಂದಾಗಿದ್ದ ಈ ಭಾಗದ ರೈತರು ದಿಢೀರ್ ಕೊಳವೆ ಬಾವಿ ನೀರು ಸ್ಥಗಿತಗೊಂಡಿರುವುದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು ಈ ನಡುವೆ ಇಂದು ಜಂಬೂಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಮತ್ತು ಕುದುರೆಗಳಿಗೆ ಮೂರನೇ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ನಡೆಯಿತು. ಸಿಡಿಮದ್ದು ತಾಲೀಮಿನಲ್ಲಿ 11 ಆನೆಗಳು, 43 ಕುದುರೆಗಳು ಭಾಗಿಯಾಗಿದ್ದವು. ಆದರೆ ಏಕಲವ್ಯ, ಶ್ರೀಕಂಠ ಆನೆಗಳು ಅರಮನೆ ಪೂಜೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಸಿಡಿಮದ್ದು ಸಿಡಿಸುವ ತಾಲೀಮಿಗೆ ಗೈರಾಗಿದ್ದವು. ಸಿಡಿಮದ್ದು ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಪ್ರಶಾಂತ, ಸುಗ್ರೀವ, ಶ್ರೀರಾಮ, ಗೋಪಿ, ಮಹೇಂದ್ರ, ಲಕ್ಷ್ಮಿ, ಚೈತ್ರ, ರೂಪ, ಕಾವೇರಿ ಆನೆಗಳು ಭಾಗಿಯಾಗಿದ್ದವು. 7 ಫಿರಂಗಿ ಗಾಡಿಗಳ ಮೂಲಕ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ಅರಣ್ಯಾಧಿಕಾರಿ ರವಿಶಂಕರ್, ದಸರಾದಲ್ಲಿ ಪಾಲ್ಗೊಂಡಿರುವ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು ಯಶಸ್ವಿ ಜಂಬೂ ಸವಾರಿಗೆ ಗಜಪಡೆಗೆ ಬೇಕಾದ ಎಲ್ಲ ತರಬೇತಿ ತಾಲೀಮುಗಳು ಯಶಸ್ವಿಯಾಗಿ ನಡೆಯುತ್ತಿದೆ. ಜಂಬೂ ಸವಾರಿಯ 3 ದಿನಗಳ ಮುನ್ನ ಚಿನ್ನದ ಅಂಬಾರಿ ಹೊರುವ ಆನೆಯ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೆಯುವ ದಸರಾ ಮಹೋತ್ಸವಕ್ಕೆ ಧನಂಜಯ, ಲಕ್ಷ್ಮಿ ಹಾಗೂ ರೂಪ ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಇಂದು ದಸರಾ ಪುಸ್ತಕ ಮೇಳದಲ್ಲಿ ವಿವಿಧ ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಇದೇ 20ರವರೆಗೆ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ ಆಯೋಜಿಸಲಾಗಿದೆ. ಇಂದು ದಸರಾ ಪುಸ್ತಕ ಮೇಳದ ಮಳಿಗೆಗಳಿಗೆ ಭೇಟಿ ನೀಡಿದ ಅವರು ಹಲವಾರು ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಸುಮಾರು 1 ಗಂಟೆಗೂ ಅಧಿಕ ಸಮಯವನ್ನು ಪುಸ್ತಕ ಮೇಳದಲ್ಲಿ ಕಳೆದ ಸ್ವಾಮೀಜಿ ಕೆಲವು ಪುಸ್ತಕಗಳ ಹೆಸರು ಮತ್ತು ಲೇಖಕರ ಹೆಸರನ್ನು ಸ್ವತಃ ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡರು. ಸ್ವಾಮೀಜಿ ಅವರಿಗೆ ವಿವಿಧ ಪ್ರಕಾಶಕರು ತಮ್ಮ ಪ್ರಕಾಶನದಲ್ಲಿ ಮುದ್ರಣಗೊಂಡಿರುವ ಪುಸ್ತಕಗಳನ್ನು ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ದಾವಣಗೆರೆಯ ಗೃಹಿಣಿ ಗಾಯ

0: ಗಾಯತ್ರಿ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಭಾರತ ಅಭಿಯಾನದಿಂದ ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಸೇರಿದಂತೆ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಂಡುಬರುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಈ ಹಿಂದೆ ನಾವು ನೋಡ್ತಾ ಇದ್ದಾಗೆ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ನು ಪ್ರವಾಸಿ ತಾಣಗಳಲ್ಲಿ ತುಂಬಾ ಗಲೀಜು ವಾತಾವರಣ ಕಾಣಿಸ್ತಾ ಇತ್ತು. ಇವಾಗ ಬಹಳ ಸುಂದರ ವಾತಾವರಣ ಕಾಣಿಸ್ತಾ ಇದೆ. ಇದೆಲ್ಲ ಸ್ವಚ್ಛ ಭಾರತ್ ಒಳ್ಳೆ ಕೆಲಸ ಮಾಡಿದೆ. ಮೊದಲು ಬಯಲಲ್ಲಿ ಶೌಚಾಲಯವನ್ನು ಮಾಡ್ತಾ ಇದ್ರು, ಇವಾಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಶೌಚಾಲಯಗಳು ನಿರ್ಮಾಣ ಆಗಿದ್ದರಿಂದ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಿದೆ.
0: ಮಡಿಕೇರಿಯಲ್ಲಿ ಜನೋತ್ಸವ ದಸರಾ ಕಳೆಗಟ್ಟುತ್ತಿದ್ದು ಇಂದು ಸಂಜೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ. 10 ದಿನಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ಉದ್ಘಾಟಿಸಲಿದ್ದಾರೆ. ನಾಳೆ ಸಂಜೆ 3ನೇ ವರ್ಷದ ಕಾಫಿ ದಸರಾ ಅಂಗವಾಗಿ 54 ಮಳಿಗೆಗಳಲ್ಲಿ ಕಾಫಿಯ ವೈವಿಧ್ಯತೆಯ ಪ್ರದರ್ಶನಕ್ಕೆ ಚಾಲನೆ ದೊರಕಲಿದೆ. ಕಾಫಿ ದಸರಾದೊಂದಿಗೆ ಕವಿಗೋಷ್ಠಿ, ಕ್ರೀಡಾಕೂಟ, ಜಾನಪದ ದಸರಾ, ಮಕ್ಕಳ ದಸರಾ, ಯುವ ದಸರಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ದಾವಣಗೆರೆ ಜಿಲ್ಲೆಯಾದ್ಯಂತ ನಡೆಸಿದ ತಪಾಸಣೆ ವೇಳೆ ವಿವಿಧೆಡೆಯಿಂದ ಒಟ್ಟು 84 ಆಹಾರ ಮಾದರಿಗಳನ್ನು ಪರೀಕ್ಷೆಗಾಗಿ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಅಂಕಿತ ಅಧಿಕಾರಿ ಡಾ ಜಿಎಸ್ ನಾಗರಾಜ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ 27 ಆಹಾರ ಮಾದರಿಗಳು, ಹೊನ್ನಾಳಿ 19, ಚನ್ನಗಿರಿ 18, ಹರಿಹರ 12, ಜಗಳೂರಿನಲ್ಲಿ 8 ಆಹಾರ ಮಾದರಿ ಸೇರಿದಂತೆ ಒಟ್ಟು 84 ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ನೈರ್ಮಲ್ಯ ಕಾಯ್ದುಕೊಳ್ಳದವರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಡಾ ನಾಗರಾಜ್ ತಿಳಿಸಿದ್ದಾರೆ. ಜಪಾನ್ನಲ್ಲಿ ಇದೇ 14ರಿಂದ ಪ್ರಾರಂಭವಾಗಲಿರುವ ಪ್ರತಿಷ್ಠಿತ ಪ್ಯಾರಾ ಏಷ್ಯನ್ ಗೇಮ್ಸ್ನ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ವಿಭಾಗದಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಪ್ಯಾರಾ ಶೂಟರ್ ರಾಕೇಶ್ ನೆಡಗುಂದಿ ಭಾಗಿಯಾಗಲಿದ್ದಾರೆ. ಕಳೆದ 5 ವರ್ಷಗಳಿಂದ ಶೂಟಿಂಗ್ ಕ್ರೀಡೆಯಲ್ಲಿ ಕಠಿಣ ಅಭ್ಯಾಸ ಮತ್ತು ಶ್ರಮ ವಹಿಸಿರುವ ರಾಕೇಶ್ ಈಗಾಗಲೇ ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆದ್ದು ಪ್ಯಾರಾ ನ್ಯಾಷನಲ್ ಟೀಮ್ನ ಖಾಯಂ ಸದಸ್ಯರಾಗಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ತಮ್ಮ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ 2ನೇ ದಿನದಾಟದಲ್ಲಿಂದು 5 ವಿಕೆಟ್ನಷ್ಟಕ್ಕೆ 186 ರನ್ ಗಳಿಸಿ ಆಡುತ್ತಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ 274 ರನ್ ಗಳಿಸಿದೆ. ಗದಗ ಜಿಲ್ಲೆಯಲ್ಲಿ 2026-27ನೇ ಸಾಲಿನ ಹಿಂಗಾರು ಹಂಗಾಮು ಆರಂಭವಾಗಿದೆ. ಜಿಲ್ಲೆಯ ಹಿಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳಾದ ಕಡಲೆ, ಜೋಳ, ಶೇಂಗಾ ಹಾಗೂ ಗೋಧಿ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳ ಮುಖಾಂತರ ರಿಯಾಯಿತಿ ದರದಲ್ಲಿ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ವರ್ಗದ ರೈತರಿಗೆ ಗರಿಷ್ಠ 5 ಎಕರೆ ಅಥವಾ ರೈತರ ಹಿಡುವಳಿಗೆ ಅನುಗುಣವಾಗಿ ಬಿತ್ತನೆ ಬೀಜ ವಿತರಿಸಲಾಗುತ್ತಿದೆ. ಜಿಲ್ಲೆಗೆ ಅವಶ್ಯವಿರುವ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು ಯಾವುದೇ ಬೆಳೆಯ ಬಿತ್ತನೆ ಬೀಜದ ಕೊರತೆ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ 3ನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ, ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ, ವಿಜಯವಾಡದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 2:42:43. ಈಗ ಕೇಳಿ ಚಿತ್ರಗೀತೆಗಳು. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಸುಂಟರಗಾಳಿ ಚಿತ್ರದಿಂದ. ಕುನಾಲ್ ಗಾಂಜವಾಲ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ ರಂಗನಾಥ್ ಅವರ ಸಾಹಿತ್ಯ ಮತ್ತು ಸಾಧು ಕೋಕಿಲ ಅವರ ಸಂಗೀತ.

ನಿನ್ನ ರಚನೆಯ ಜುಂ ನಡಿಗೆ ತಜುಂ ಧಗ

ಕುರುಕ್ಷೇತ್ರ ಚಿತ್ರದ ಹಾಡನ್ನ ಕೇಳಿದ್ರಿ. ಅನುರಾಧ ಭಟ್ ಹಾಗೂ ಶ್ವೇತಾ ಮೋಹನ್ ಮತ್ತು ಸಂಗಡಿಗರು ಹಾಡಿದಂತಹ ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಕ್ರಾಂತಿ ಚಿತ್ರದಿಂದ. ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ಹರಿಕೃಷ್ಣ ಅವರ ಸಂಗೀತ.

ಕಟಾರಿ ವೀರ ಸುರ ಸುಂದರಾಂಗಿ ಚಿತ್ರದ ಹಾಡು ಸೋನು ನಿಗಮ್ ಹಾಗೂ ಸುನೀತಾ ಗೋಪರಾಜು ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ.

ಕತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:33:06 ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೇ, ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗೆ ಗೊತ್ತೇ ಇದೆ. ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕಳಿಸಬೇಕು. ಉತ್ತರವನ್ನು ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸುವ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಲುಪಿಸಬಹುದು. ಸರಿಯಾದ ಉತ್ತರವನ್ನು ಹೇಳಿದಂತಹ 10 ಜನ ಮೊದಲಿಗರ ಹೆಸರನ್ನು ಓದಲಾಗುತ್ತೆ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಮೊದಲನೇ ಪ್ರಶ್ನೆ ಮೂಡಿ ಬರ್ತಾ ಇದೆ, ಕೇಳಿಸ್ಕೊಳ್ಳಿ, ಗಮನ ಇರಿಸಿ. ಭಾರತದ ಚುನಾವಣಾ ಆಯೋಗದ ನೂತನವಾಗಿ ನೇಮಕವಾಗಿರುವ ಉಪ ಚುನಾವಣಾಧಿಕಾರಿ ಯಾರು? ಭಾರತದ ಚುನಾವಣಾ ಆಯೋಗದ ನೂತನ ಉಪ ಚುನಾವಣಾಧಿಕಾರಿ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ನಿಮ್ಮ ಉತ್ತರಗಳು ಬಂದು ತಲುಪಬೇಕಾಗಿರುವಂತಹ ಸಂಖ್ಯೆ 9480909013.

ಮಾತ್ರ ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳಿ ಆಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ಪ್ರೀತಿಯ ಕೇಳುಗರಂತೂ ಕಳಿಸ್ತಾ ಇದ್ದಾರೆ. ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಂತಹ ಮೊದಲಿಗರು ಅಂತ ನೋಡುವಂತಹ ಸಮಯ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಸುಬ್ರಹ್ಮಣ್ಯ ಜಯಂತೂರು ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರು, ಸುಧಾ ಬುದಿಹಾಳ್ ಜಯಶ್ರೀ ಸುನೀಲ್ ರಾಜಾಜಿನಗರ, ಎನ್ ಜಿ ಬಸವರಾಜ್ ಚಿತ್ರದುರ್ಗ, ಗಾನಸುಮ ಪಟ್ಟ ಸೋಮನಹಳ್ಳಿ, ಗೀತಾ ಜೋಶಿ ಅಹಮದಾಬಾದ್, ರಂಜಿತಾ ದರ್ಶಿನಿ ನಂದಾ ದೀಪ ಮಂಡ್ಯ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂ, ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಮಂಡಿಕಲ್ ಕೃಪಾ ಉಮೇಶ್ ಅವರು ಸರಿಯಾದ ಉತ್ತರ ಕಳಿಸಿದ್ದೀರಿ. ಹ್ಯಾಬಿಲ್ ರಾಘವೇಂದ್ರ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಭದ್ರಾವತಿಯಿಂದ ಸಂದೇಶ. ಮುಂದಿನ ಸಂದೇಶ ಬಂದಿದೆ, ಯಾರಿದು? ಡೇವಿಡ್ ನೋಬೆಲ್ ಟೈಲರ್ ಮುನಿರಾಬಾದ್ನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನಷ್ಟು ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ, ಅವರಿಗೂ ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಸ್ನೇಹಿತರೆ, ಭಾರತದ ಚುನಾವಣಾ ಆಯೋಗದ ನೂತನ ಉಪಚುನಾವಣಾಧಿಕಾರಿಯಾಗಿ ನೇಮಕ ಆಗಿರುವುದು ಪ್ರಕಾಶ್ ರಾಜ್ ಪುರೋಹಿತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಕಾಶ್ ರಾಜ್ ಪುರೋಹಿತ್. ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಬರ್ತಾ ಇದೆ. ಉತ್ತಮ ನಟನೆಗಾಗಿ ನಾನಾ ಪಾಟೇಕರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಚಿತ್ರ ಯಾವುದು? ಉತ್ತಮ ನಟನೆಗಾಗಿ ಉತ್ತಮ ನಟ ಎಂಬ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಚಿತ್ರ ಯಾವುದು ನಟ ನಾನಾ ಪಾಟೇಕರ್ ಅವರಿಗೆ? ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಉತ್ತಮ ನಟನೆಗಾಗಿ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ನಾನಾ ಪಾಟೇಕರ್ ಅವರಿಗೆ ತಂದುಕೊಟ್ಟಿರುವಂತಹ ಚಿತ್ರ ಯಾವುದು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಎಂದಿನಂತೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೇ, ಕೇಳ್ತಾ ಇದ್ದೀರಿ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:44:38 ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಎರಡನೇ ಪ್ರಶ್ನೆಯನ್ನ ಕೇಳಲಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರನ್ನ ನೋಡುವಂತಹ ಸಮಯ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಅವರು ಕೆಂಗೇರಿಯಿಂದ, ರಾಜ್ಕುಮಾರ್ ಖಾತರಕಿ ಅವರು KHP ಕಾಲೋನಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ವೇದಶೆಟ್ಟಿ ಕಾಳವರ, ಹರೀಶ್ ಮಲ್ಲೇಶ್ವರ, ಶ್ವೇತಾ ಎಸ್ರಾವ್ ಸುಳ್ಯ, ದೇವಕಿ ವಸಂತ ವಿಹಾರ ಆರ್ಮಿ ಲೇಔಟ್ ಬೆಂಗಳೂರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸಿದ್ಧಾರ್ಥ್ ಎ ಹರಿಹರನ್ ವಿಜ್ಞಾನ ನಗರ, ನಿತ್ಯ ನೆಲಮಂಗಲ, ಜಗದೀಶ್ ಹಿರೇಮಠ ಬೆಳಗಾವಿಯಿಂದ, ಹಾಗೆ ಬೂದಿಗೆರೆ ಮುರಳಿಯವರು, SM ಶೋಭಾ ಅವರು ಹಾಸನದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಸ್ನೇಹಿತರೆ, ನಮ್ಮ ಪ್ರಶ್ನೆ ಆಗಿತ್ತು ಉತ್ತಮ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನಾನಾ ಪಾಟೇಕರ್ ಅವರಿಗೆ, ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ನಾನಾ ಪಾಟೇಕರ್ ಅವರಿಗೆ ತಂದುಕೊಟ್ಟಂತಹ ಚಿತ್ರ ಯಾವುದು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಾಂತಿವೀರ್. ಕ್ರಾಂತಿವೀರ್ ಚಿತ್ರ 1995 ಬಂದಂತಹ ಚಿತ್ರ. ಈ ಚಿತ್ರದ ನಟನೆಗಾಗಿ ನಟ ನಾನಾ ಪಾಟೇಕರ್ ಅವರಿಗೆ ಉತ್ತಮ ನಟ ಅತ್ಯುತ್ತಮ ನಟ ಅನ್ನುವಂತಹ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಾಂತಿವೀರ್. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ, ಇದು ಪ್ರಶ್ನೆ ಅಲ್ಲ, ಇದು ಒಂದು ಸವಾಲು ನಿಮಗೆ. ಈಗ ಒಂದು ಹಾಡಿನ ಸಂಗೀತ ಪ್ರಸಾರ ಆಗತ್ತೆ. ಈ ಗೀತೆ ಯಾವುದು ಅಂತ ನೀವು ಗುರುತಿಸಬೇಕು. ಗೀತೆಯ ಅಟ್ಲೀಸ್ಟ್ 3 ಪದಗಳನ್ನು, ಅಂದರೆ ಗೀತೆ ಶುರುವಾಗುವಂತಹ 3 ಪದಗಳನ್ನು ನಮಗೆ ನೀವು ಬರೆದು ಕಳಿಸ್ಬೇಕು. ಗೀತೆ ಪ್ರಸಾರ, ಸಂಗೀತ ಪ್ರಸಾರ ಆಗ್ತಾ ಇದೆ ಕೇಳಿ.

ಅವರ ಆಲಾಪ ಅಂತ ನಿಮಗೆ ಗೊತ್ತಾಗಿದೆ. ಈಗ ಈ ಹಾಡು ಯಾವುದು ಅಂತ ನೀವು ಗುರುತಿಸಬೇಕು. ಹಾಗೆ ಹಾಡಿನ ಅಟ್ಲೀಸ್ಟ್ ಮೂರು ಪದಗಳನ್ನು, ಶುರುವಿನ ಮೂರು ಪದಗಳನ್ನು ಬರೆದು ನಮಗೆ ನೀವು ಕಳಿಸ್ಬೇಕು. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಎಲ್ಲ ಹಾಡು ಯಾವುದು ಅಂತ ಕಣ್ಣಿಲ್ ಬಿಟ್ರಿ. ಬಹುತೇಕ ಜನರು ಸರಿಯಾದ ಉತ್ತರವನ್ನು ಕೊಟ್ಟಿರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ಯಾರ್ಯಾರು ಅಂತ ನೋಡೋಣ. ವಾಣಿ ಉತ್ತರಹಳ್ಳಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರು, ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆ, ಸುಬಾನ್ ಕುರಿ ಹಂಪಸಾಗರ ಅನು ಯಶಸ್ವಿನಿಯವರು ಬೆಂಗಳೂರಿನಿಂದ, ವೈ ಬಿ ಚಳ್ಳಮರದ ನವಲಿ

ಸೌಮ್ಯ ಪುಣೆ, ಅರ್ಪಿತಾ ಬೆಂಗಳೂರು, ಸುಮಿತ್ರಾ ಸಂಡೂರು, ಕಿರಣ್ ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಮಂಜು ಕೆ ತಾವರೆಗೆರ, ರಾಜಸಾಬ್ ಗುಣಕಿ ನಾಗರ ಹಾಳ, ಹಾಗೆ ಪೂಜಾ ದಾವಣಗೆರೆಯಿಂದ ವಿನೋದ್ ಅವರು ಬೆಳಗಾವಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಕಳಿಸಿದಂತಹ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ತುಂಬ ಈಸಿ ಇತ್ತು ಅಲ್ವಾ ಯಾವ ಹಾಡು ಅಂತ? ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಆಲಾಪ ಕೇಳಿದ ತಕ್ಷಣ ಯಾರು ಹೇಳಲ್ಲ ಹೇಳಿ, ನೀವಂತೂ ಹೇಳೇ ಹೇಳ್ತೀರಿ ಅಂತ ಗೊತ್ತಿತ್ತು. ಅದಕ್ಕೆ ಕೇಳಿದೆ ಸ್ವಲ್ಪ ಈಸಿ ಇರೋ ಹಾಡೇ ಇರಲಿ, ನಿಮಗೂ ಇಷ್ಟ ಆಗುವಂಥ ಹಾಡೇ ಇರಲಿ ಅಂತ. ಸರಿ, ಹಾಗಾದರೆ ಯಾವ ಹಾಡು ಅಂತ ಹೇಳೋದಾದರೆ ಸರಿಯಾದ ಉತ್ತರ ಪ್ರೇಮದ ಕಾಣಿಕೆ ಚಿತ್ರದ ಬಾನಿಗೊಂದು ಎಲ್ಲಿ ಎಲ್ಲಿದೆ ಅನ್ನುವಂಥ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಂದಂತಹ ಈ ಹಾಡಿಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ಈ ಒಂದು ಪ್ರಶ್ನೆಯ ಮೂಲಕ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ, ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸರಿಯಾದ ಉತ್ತರ ಕೊಟ್ಟರು, ತಪ್ಪು ಉತ್ತರ ಕೊಟ್ಟರು, ಸಂದೇಶ ಕಳಿಸ್ದವರು ಕಳಿಸ್ದೆ ಮನೆಯಲ್ಲಿ ಸುಮ್ಮನೆ ಕೇಳ್ತಾ ಇದ್ದರು, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮೊಂದಿಗೆ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

ನಮಸ್ತೆ, ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:46. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಯೂತ್ ಕಾರ್ಯಕ್ರಮ. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಏನಿದೆ ಇವತ್ತಿನ ಸ್ಪೆಷಲ್ ಅಂತ ನಿಮಗೆ ಹೇಳುವಂತಹ ಸಮಯ. ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮ

0: ಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉದಯೋನ್ಮುಖ ಪ್ರತಿಭೆ ತನುಷ್ ರಾಜ್ ಅವರು. ಇವರು ಹಲವು ರಿಯಾಲಿಟಿ ಶೋಗಳ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾದವರು. ಗಾಯಕ ನಟ ತನುಷ್ ರಾಜ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ತಮ್ಮ 5ನೇ ವಯಸ್ಸಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಾರಥ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವು ಸಂಗೀತ ಕಾರ್ಯಕ್ರಮಗಳಲ್ಲಿ ಮುಂದೆ ಭಾಗವಹಿಸಿದರು. ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿ ಗೆದ್ದಿರುವಂತಹ ಇವರು ಗಾಯನದ ಜೊತೆಗೆ ನಟನೆಯಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂಗೈಲಿ ಅಕ್ಷರ ಚಲನಚಿತ್ರದಲ್ಲಿ ನಾಯಕ ನಟನಾಗಿ ಅವರ ನಟನಾ ಕೌಶಲ್ಯವನ್ನು ತೋರಿಸಿದರು. ಪ್ರತಿಭೆಗೆ ಮಾತ್ರ ಸೀಮಿತವಾಗಿರದೆ ಸದ್ಯ LLB 4ನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಉದಯೋನ್ಮುಖ ಪ್ರತಿಭೆ ತನುಷ್ ರಾಜ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ತನುಷ್ ರಾಜ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹೇಳಿ ತನುಷ್ ಅವರೇ, ಹೇಗಿದ್ದೀರಿ? ನಿಮ್ಮ ಪುಟ್ಟ ಪರಿಚಯನ ನಾನೀಗ ಮಾಡಿಕೊಟ್ಟಿದ್ದೀನಿ ಕಾರ್ಯಕ್ರಮದಲ್ಲಿ. ಹೇಳಿ, ನಿಮ್ಮ ಬಗ್ಗೆ, ನಿಮ್ಮ ಬಾಯಿಂದಲೇ ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಕೊಡಿ.
1: ನಾನು ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ?
0: ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಪರಿಚಯ ಮಾಡಿಕೊಡಿ.
1: ಸೊ ನಾನು ತನುಷ್ ರಾಜ್ ಅಂತ, ನಾನು ಮೂಲತಃ ಮಂಗಳೂರಿನವನು. ಹಾಗೆ ನನ್ನ ಸಂಗೀತಕ್ಕೆ ನನ್ನ ಪರಿಚಯ ಆಗಿದ್ದು, ನಾನು 3ನೇ ವರ್ಷ ಮಗು ಇರಬೇಕಾದ್ರಿಂದ. ಸೊ ನಾನು ಸಿಂಗಿಂಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 17 ಇಯರ್ಸ್ ಆಗಿದೆ. ಸೊ ಈಗ ನನಗೆ 20 ವರ್ಷ ವಯಸ್ಸು. ಸೊ ನಾನು 3ನೇ ವರ್ಷದಲ್ಲಿ ಅಂದರೆ ಸ್ಕೂಲ್ಗಳಲ್ಲಿ ರೈಮ್ಸ್ಗಳು ಹೇಳ್ಕೊಡ್ಬೇಕಾದ್ರೆ ಮನೇಲಿ ಬಂದು ಹಾಡ್ತಾ ಇದ್ದೆ. ಸೊ ಅದನ್ನು ನಮ್ಮ ಮನೆ ಪಕ್ಕದಲ್ಲಿರೋ ನೇಬರ್ಸ್ ಎಲ್ಲ ಕೇಳಿ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಹಾಡ್ತಾನಲ್ಲ ಇವನು ಅಂತ. ಅದರಿಂದ ನಮ್ಮಮ್ಮ ಅವರ ಒಬ್ಬರು ಫ್ರೆಂಡ್ ಇದ್ದರು, ಅವ್ರ ಹತ್ರ ಒಂದು ಸಾಂಗ್ಗಳು, ತುಳು ಸಾಂಗ್ಗಳು ರೆಕಾರ್ಡ್ ಮಾಡಿ ಬಂದು ನನಗೆ ಕೇಳಿಸ್ತಿದ್ರು, ಕಲ್ತ್ಕೊ ನೀನು ಚೆನ್ನಾಗಿರುತ್ತೆ. ಅದರಿಂದ ನಾನು ಹಾಡಲಿಕ್ಕೆ ಅಂದರೆ ಹಾಡಲಿಕ್ಕೆ ಶುರು ಮಾಡಿದ್ದು.
0: ಅಲ್ಲಿಂದ ಆಸಕ್ತಿನೂ ಬಂತು, ಅಮ್ಮ ಇದನ್ನ ಫಸ್ಟ್ ಈ ಗಿಡ ನೆಟ್ಟಿದ್ದು ಅಮ್ಮ.
1: ಹೌದು,
0: ಓಕೆ.
1: ಆಸಕ್ತಿಕ್ಕಿಂತನೂ ಆಗ ಅದೊಂಥರ ಹೇಗೆ ರೈಮ್ಸ್ ಹೇಳ್ಕೊಡ್ತಿದ್ರು ಅದೇ ಥರ ಒಂಥರ ಖುಷಿ ಅಷ್ಟೇ ಹಾಡಲಿಕ್ಕೆ.
0: ಆ ವಯಸ್ಸಲ್ಲಿ ಏನು ಗೊತ್ತಾಗಲ್ವಲ್ಲ, ಏನು ಕೊಡ್ತೀವಿ ಅದನ್ನ ತಿನ್ನೋ ವಯಸ್ಸು, ಯಾವ್ದು ಸರಿ ಯಾವ್ದು ಅಪ್ಪ ಅಮ್ಮ ಏನ್ ಮಾಡು ಅಂತ ಮಾಡೋ ವಯಸ್ಸು. ಸೊ ಅದು ನಿಮ್ಮಲ್ಲಿ ಬೆಳಕು ಬಂತು ಮೋಸ್ಟ್ಲಿ. ಇದು ಅಮ್ಮನ ಆಸೆಯ ಗಿಡ ಇದು, ನೆಟ್ಟು ಈಗ ದೊಡ್ಡದಾಗ್ತಾ ಇದೆ ನಿಮ್ಮಲ್ಲಿ ಅಂತ ಅನಿಸ್ತಾ ಇದೆ. ಓಕೆ, ಆಮೇಲೆ ಏನಾಯ್ತು? ಮಂಗಳೂರಲ್ಲಿ ಇದ್ರಿ ನೀವು, ಅಲ್ಲಿಂದ ನೀವು ಬೆಂಗಳೂರಿಗೆ ಹೇಗೆ ಬಂದ್ರಿ?
1: ಅಲ್ಲಿಂದ ಹೀಗೆ ಸಂಗೀತದಲ್ಲಿ ಅಂದರೆ ಶೋಸ್ಗಳು ಕೊಡ್ತಾ ಇದ್ದೆ. ನಾನು 3ನೇ ವಯಸ್ಸಿಗೆ ಶೋಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದೆ. ಅಂದರೆ ನಮ್ಮಮ್ಮ ಅವ್ರ ಫ್ರೆಂಡ್, ಅವ್ರು ನನ್ನ ಗುರುಗಳು ಕೂಡ ಆಗಿದ್ರು, ಅನಿತಾ ಡಿಸೋಜ ಅಂತ. ಅವ್ರ ಹತ್ರ ನಾನು ಕರ್ನಾಟಕ ಸಂಗೀತ ಕೂಡ ಕಲೀಲಿಕ್ಕೆ ಶುರು ಮಾಡಿದ್ದೆ.
0: 3 ವಯಸ್ಸು ಅಂದ್ರೆ ಮಾತೇ ಬರ್ದಿರೋ ವಯಸ್ಸು, ನೀವಾಗ್ಲೇ ಹಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಸಂಗೀತ ಕಲಿತಾ.
1: ಸೊ 5ನೇ ವಯಸ್ಸಿಗೆ ಸಂಗೀತ ಕಲೀಲಿಕ್ಕೆ ಶುರು ಮಾಡಿದ್ದೆ. ಸೊ ಹಾಗೆ ಇವೆಂಟ್ಸ್ ಎಲ್ಲ ಕೊಡ್ತಾ ಇದ್ದೆ, 1-2 ಹಾಡೆಲ್ಲ ಹಾಡಿಸ್ತಿದ್ರು ನನ್ನ ಹತ್ರ. ಹಾಗೆ ಹಾಡ್ತಾ ಹಾಡ್ತಾ ಹೀಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಕಟ್ಟಿಂಗ್ ನೋಡಿದ್ವಿ, ಅಂದ್ರೆ ನಮ್ಮ ಅಜ್ಜಿ ನೋಡಿದ್ರು. ಹೀಗೆ ಒಂದು ಕಾರ್ಯಕ್ರಮ ಇದೆ, ಟೆಲಿವಿಷನ್ ರಿಯಾಲಿಟಿ ಶೋ ಅಂತ, ಅದರಲ್ಲಿ SPB ಸರ್ ಅವರು ಜಡ್ಜ್ ಆಗಿ ಬರ್ತಿದ್ದಾರೆ ಅಂತ. ಅದನ್ನ ನೋಡಿದಾಗ ನನಗೆ ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರು, ಈ ತರ ಒಂದು ಟ್ರೈ ಮಾಡಿ, ಚೆನ್ನಾಗಿ ಹಾಡ್ತಾನಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಅದರಿಂದ ನಾನು ಜಾಯ್ನ್ ಆಗಿ ಆಡಿಷನ್ಗಂತ ಬೆಂಗಳೂರು ಬಂದು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸೆಲೆಕ್ಟ್ ಆಗಿ ಮತ್ತೆ ಗೊತ್ತಾಯ್ತು TV ರೌಂಡಿಗೆ ನಾನು ಸೆಲೆಕ್ಟ್ ಆಗಿದ್ದೇನೆ. ಸೊ ಫಸ್ಟ್ ಆಫ್ ಆಲ್ ನಾನು ಬಂದು SPB ಸರ್ನ ನೋಡಿದ್ದೆ ಒಂದು ನನ್ನ ಪುಣ್ಯ ಅಂತ ಹೇಳಬೇಕು. ಯಾಕಂದ್ರೆ ಆ ವಯಸ್ಸಲ್ಲಿ ನನಗೆ ಗೊತ್ತಿರಲಿಲ್ಲ ಅವ್ರು ಎಂಥ ದೊಡ್ಡ ಲೆಜೆಂಡ್ ಅಂತ. ಆ ವಯಸ್ಸಲ್ಲಿ ನನಗೇನಂದ್ರೆ ಓಕೆ, ಅವರು ಒಬ್ರು ಸಿಂಗರ್, ನಾನು ಒಬ್ರು ಸಿಂಗರ್, ಆ ತರ ನನಗೆ
0: ಹೇಳಬೇಕು ಅವ್ರಿಗೂ ಯಾರೋ ಒಬ್ರು ಮಾಸ್ಟರ್ ತರ ಇರ್ತಾರೆ, ಇಷ್ಟು ಮಾತ್ರ 5ನೇ ವಯಸ್ಸಿನಲ್ಲಿ ಅಷ್ಟೇ ಅರ್ಥ ಆಗುತ್ತೆ ಅಲ್ವಾ? ಓಕೆ ಓಕೆ. SPB ಅವ್ರ ಜೊತೆಗೆ ನೀವು ಸ್ಟೇಜಿಗೆ ಹೋದಾಗ ಅಲ್ಲಿ ನಿಮ್ಮ ಅನುಭವಗಳು ಹೇಗಿತ್ತು ಅಂತ ಹೇಳಿ ನಾನು ಕೇಳ್ತೀನಿ. ತುಂಬ ಕುತೂಹಲ ಇದೆ ಇದ್ರ ಬಗ್ಗೆ ನಾನು ಕೇಳೋದಕ್ಕೆ. ಯಾಕೆಂದ್ರೆ 5 ವರ್ಷದ ಮಗುನ ಮನಸ್ಸಲ್ಲಿ ಅವತ್ತೇನ್ ನಡೀತಾ ಇತ್ತು ಅಂತ ನಿಮ್ಗೆ ನೆನಪಿದ್ರೆ ನಮಗೆ ಹೇಳಲೇಬೇಕು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ತನುಷ್ ರಾಜ್ ಅವರು, ಉದಯೋನ್ಮುಖ ಪ್ರತಿಭೆ ಗಾಯಕ ನಟ ತನುಷ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮನ ಕೇಳ್ತಾ ಇರಿ, ಹಾಗೆ ಅವರ ಜೊತೆಗೆ ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ರೆ, ಸಲಹೆಗಳಿದ್ರೆ ನೀವು ನಮಗೆ ಸಂದೇಶದ ಮೂಲಕ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ಸ್ನೇಹಿತರೆ ಕೇಳ್ತಾ ಇದ್ದೀರಿ ಬೆಂಗಳೂರು ಯೂತ್ ಕಾರ್ಯಕ್ರಮ. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಟ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸೋಣ. ತನುಷ್ ಅವರೇ ಹೇಳಿ, ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಾರಥ್ಯದ ಕಾರ್ಯಕ್ರಮವೊಂದಕ್ಕೆ ಹೋದ್ರಿ, ಎಲ್ಲ ಸೆಲೆಕ್ಷನ್ ಆಯಿತು, ಹೋದ್ರಿ, ಹೇಳಿ ಮುಂದೇನಾಯಿತು?
1: ಫಸ್ಟ್ ಆಫ್ ಆಲ್ ಅದು ನನಗೆ ಶಾಕ್, ನಮ್ಮ ಫ್ಯಾಮಿಲಿಯಲ್ಲೂ ಎಲ್ಲರಿಗೂ ಒಂಥರ ಶಾಕ್, ಅಂದರೆ ಶಾಕ್ಗಿಂತನೂ ಒಂಥರ ಹೇಳಲಿಕ್ಕಾಗದಷ್ಟರ ಖುಷಿ. ಸೊ ಅಲ್ಲಿ ಸರ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಮೊದಲನೇದಾಗಿ ನನ್ನ ತಂದೆ ಅವ್ರ ಕಾಲಿಗೆ ಬಿದ್ದರು, ಅಂದರೆ ಅವರಿಗೆ ಅವ್ರದ್ದು ಆ ಗ್ರೇಟ್ನೆಸ್ ಗೊತ್ತಿತ್ತು ಎಸ್ ಪಿ ಬಿ ಸರ್ ಅವ್ರದ್ದು. ನನಗೆ ನಾನು ಹೇಳಿದಾಗೆ ಅವರೊಬ್ಬರು ಸಿಂಗರ್, ನಾನು ಒಂದು ಸಿಂಗರ್, ಅವ್ರ ಹತ್ರ ಕಲೀಲಿಕ್ಕೆ ಹೋದ ಥರ ಒಂದು ಫೀಲಿಂಗ್ ನನಗೆ. ಬಟ್ ಏನಂದರೆ ಫಸ್ಟ್ ರೌಂಡಲ್ಲಿ ನನ್ನ ವಾಯ್ಸ್, ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದನ್ನು ಕೇಳಿ ಅವರು ನಿನ್ನ ಸ್ವರ ತುಂಬ ಕರ್ಣಪ್ರಿಯವಾಗಿದೆ ಅಂತ ಹೇಳಿದರು.
0: ಸೊ ಅದು ನನಗೆ ಕರ್ಣಪ್ರಿಯ
1: ಹಾಗೆ ತುಂಬ ಖುಷಿಯಾಗಿತ್ತು ನನಗೆ. ಮತ್ತು ಹಾಡೆಲ್ಲ ಹಾಡಿ ಅವ್ರಿಗೆ ತುಂಬ ಇಷ್ಟ ಆಯಿತು, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ರು. ಅದಾದ ತಕ್ಷಣವೇ ಮತ್ತೆ ಬರೋ ರೌಂಡ್ಸಲ್ಲಿ ನನಗೆ ಸುಮಾರು ಕಮೆಂಟ್ಸ್ ಹೇಳಿದ್ರು. ಮತ್ತು ಅವ್ರು ನನಗೆ

0: ಬೆಸ್ಟ್ ಅಂದರೆ ನನ್ನಲ್ಲಿರೋ ಆ್ಯಕ್ಟಿಂಗ್ ಟ್ಯಾಲೆಂಟ್ನ ಕಂಡುಹಿಡಿದಿದ್ದು ಅವರೇ. ಬಿಕಾಸ್ ನಾನು ಯಾವಾಗಲೂ ಸ್ಟೇಜಿಗೆ ಹೋಗಿ ಹಾಡಬೇಕಾದ್ರೆ ಅವ್ರು ಹೇಳ್ತಿದ್ದು ಒಂದೇ, ನೀನು ಸಿಂಗರ್ಕ್ಕಿಂತನೂ ಯು ವಿಲ್ ಬಿ ಅ ಬೆಟರ್ ಆ್ಯಕ್ಟರ್ ಅಂತ. ಸೊ
1: ಅವ್ರಿಗೆ ನಟನ
0: ಫಸ್ಟ್ ಅವರೇ ಹೇಳಿದ್ದು. ಅಂದರೆ ನಮ್ಮ ಮನೇಲೆಲ್ಲ ಎಲ್ಲರೂ ಕೇಳಬೇಕಾದ್ರೆ ಇವನೇನು ಆ್ಯಕ್ಟರ್ ಆಗ್ತಾನೆ ಅದು ಏನೋ ಸುಮ್ಮನೆ ಹೇಳ್ಬೋದು ಅವರು ಅಂತ, ಬಟ್ ಅವರು ಫಸ್ಟ್ ಪರ್ಸನ್ ಅದನ್ನು ಒಂದು ಕಂಡುಹಿಡಿಲಿಕ್ಕೆ. ಸೊ ಅದರಿಂದ ಅವರು ಒಂದು ಶೋ ಅಲ್ಲಿದ್ದ ಅಂದರೆ ಒಂದು ರೌಂಡಲ್ಲಿ ನಂಗೆ ಹೇಳಿದ್ರು, ಇವತ್ತಿನ ಬಾಲಸುಬ್ರಹ್ಮಣ್ಯಮ್ಮೇ ನೀನು ಅಷ್ಟು ಚೆನ್ನಾಗಿ ಹಾಡಿದೆ ಅಂತ. ನಾನಾಗ ನಮ್ಮೂರ ಮಂದಾರ ಹೂವೆ ಅಂತ ಹಾಡಿದೆ ಅಲ್ಲ, ಆ ಸಾಂಗನ್ನು ಹಾಡಿದ್ದೆ. ಸೊ ಆ ಹಾಡು ಕೇಳಿ ಸರ್ ಹೇಳಿದ್ರು, ಈ ಹಾಡು ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ದೊಡ್ಡರಂಗೇಗೌಡ ಸರ್ ಅವರೂ ಇದ್ರು, ಅವರೇ ಲಿರಿಸಿಸ್ಟ್ ಆ ಸಾಂಗ್. ಸೊ ಅವರು ಅಷ್ಟೇ, ಅವರಿಬ್ಬರೂ ತುಂಬ ಖುಷಿಯಾಗಿತ್ತು. ಅವ್ರು ಹೇಳಿದ್ರು ಇವತ್ತಿನ ಬಾಲಸುಬ್ರಹ್ಮಣ್ಯಮೇ ನೀನು ಅಂತ. ಸೊ ಅಷ್ಟು ಖುಷಿಯಾಗಿತ್ತು ಅವ್ರಿಗೆ. ಅದಾದಮೇಲೆ ಇನ್ನೊಂದು ರೌಂಡಲ್ಲಿ ನನ್ನನ್ನು ಕರೆದು ಹಗ್ ಮಾಡಿ ಅವರು, ನಿಮ್ಗೆ ಎಲ್ಲಿಂದ ಅಷ್ಟು ಫೀಲ್ ಬರುತ್ತೆ, ಹೇಗೆ ನೀನು ಆ ಥರ ಹಾಡ್ತೀಯಾ ಅಂತ ತುಂಬ ಅಂದರೆ ಎನ್ಕರೇಜಿಂಗ್ ಆಗಿತ್ತು. ಪ್ಲಸ್ ಆ ಒಂದು 3 ತಿಂಗಳ ಸಮಯ ಅವ್ರ ಜೊತೆ ಕಳೆದಿದ್ದು ಅದು ನಾನು ಮರೀಲಿಕ್ಕಂತೂ ಸಾಧ್ಯವೇ ಇಲ್ಲ. ಅದಕ್ಕಿಂತನೂ ಆ ಶೋ ಮುಗಿಯುವ ಟೈಮಲ್ಲಿ ಅವ್ರು ನನಗೆ ಹೇಳಿದ್ರು, ನೀನು ನನ್ನ ಮರೆಯುತ್ತೆ ಅಲ್ವೋ ಗೊತ್ತಿಲ್ಲ, ಅಂದರೆ ಮಿಸ್ ಮಾಡ್ಕೊಳ್ತೇ ಅಲ್ವೋ ಗೊತ್ತಿಲ್ಲ, ನಾನು ನಿನ್ನ ಖಂಡಿತ ಮಿಸ್ ಮಾಡ್ಕೊಳ್ತೇನೆ, ಅಷ್ಟು ನಿನ್ನನ್ನು ಕ್ಲೋಸ್ ಆಗಿದ್ದೆ ಅಂತ. ನಾನು
1: ಅಲ್ವಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಅವ್ರನ್ನ ಮೀಟ್ ಮಾಡಿದ್ರು ಯಾರೇ ಸಿಕ್ಕು ಅವ್ರ ಬಗ್ಗೆ ಒಂದು ಹೇಳಿದಾಗ್ಲೂ ಇದೇ ಥರದ ಮಾತುಗಳಿಗೆ ಎಷ್ಟು ಒಂಥರ ಅವ್ರು ಎಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ಅವರ ಮುಂದಿನ ಪೀಳಿಗೆಗಳನ್ನ. ಅಂದರೆ ಅವರು ನೋಡಿ, ನೀನು ನನ್ನ ಮರಿಬೋದು ಬಟ್ ನಾನು ಇನ್ನು ಮರೆಯಲ್ಲ ಅನ್ನೋ ಒಂದು ಮಾತು ಅವ್ರ ಬಾಯಿಂದ ಕೇಳಿದ್ದೀರಾ ಅಂದರೆ ನೀವೇನೋ ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ಮರ್ತಿರ್ಬೋದು ಇಲ್ಲ ನೆನ್ಪಿಟ್ಕೊಳಕ್ಕೆ ನೀವು ಪ್ರಯತ್ನ ಪಟ್ಟಿರ್ಬೋದು, ಬಟ್ ಅವರ ಬಾಯಲ್ಲಿ ಅಷ್ಟು ಸರಳವಾದಂಥ ಮಾತುಗಳು ಬಂದಿದೆ ನಿಜವಾಗ್ಲೂ ಗ್ರೇಟ್. ಯಾಕಂದರೆ ಇದೇ ರೀತಿ ಇಂಟರ್ವ್ಯೂ ಮಾಡುವಾಗ ಇನ್ನೊಬ್ಬರು ಸಿಂಗರ್ ನನಗೆ ಹೇಳಿದರು, ಅವರಿಗೆ ಕೊಟ್ಟಂಥ ಒಂದು ಪ್ರೋಗ್ರಾಮಲ್ಲಿ ಅವರಿಗೆ ಕೊಡ್ತಾರಲ್ವ ನೆನಪಿನ ಕಾಣಿಕೆ ಅಂತ ಸರಸ್ವತಿ ವಿಗ್ರಹನ ಕೊಟ್ರಂತೆ, ಅದನ್ನು ಅವ್ರು ತೆಗೆದುಬಿಟ್ಟು ಆ ಪುಟಾಣಿ ಮಗು ಕೊಟ್ಟು ನನಗೆ ಸರಸ್ವತಿ ಅನುಗ್ರಹ ಇದೆ, ಅದೇ ಅನುಗ್ರಹ ನಿನಗೂ ಸಿಗಲಿ, ನಿನ್ನ ಹೆಸರು ಹಿಂಗೆ ದೊಡ್ಡದಾಗಲಿ ಅಂತ ನಿನಗೆ ಇದನ್ನು ಕೊಡ್ತಾ ಇದ್ದೀನಿ ಅಂತ ಕೊಟ್ರಂತೆ. ಈ ರೀತಿ ಎಲ್ಲರಲ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ರೀತಿ ನೆನಪಾಗಿ ಉಳ್ಕೊಂಡಿದ್ದಾರೆ ಅಂತ ಕೇಳೋದು ನಿಜವಾಗ ಖುಷಿಯಾಗುತ್ತೆ. ಮತ್ತಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಕೇಳೋದಕ್ಕೆ ತುಂಬ ವಿಷಯಗಳಿದೆ, ಮತ್ತಷ್ಟು ಮಾತಾಡೋಣ. ಮತ್ತೊಂದು ಹಾಡು ಹಾಡಿದ ನಂತರ ವಾಪಸ್ಸಾಗೋಣ.
2: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಾಳೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:24:30 ಸ್ನೇಹಿತರೆ, ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಉದಯೋನ್ಮುಖ ನಟ ಹಾಗೂ ಗಾಯಕ ತನುಷ್ ರಾಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ತನುಷ್ ಅವರ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ವಿ, ಎಸ್ ಪಿ ಬಿ ಅವರ ಜೊತೆಗಿನ ಅನುಭವಗಳನ್ನು ಹೇಳ್ತಾ ಹೋದ್ರಿ. ಕಾರ್ಯಕ್ರಮ ಮುಗಿದ್ಮೇಲೆ ಏನಾಯ್ತು, ಮತ್ತೇನು ಮಾಡಿದ್ರಿ, ನಿಮ್ಮ ಗುರುಗಳ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ.
2: ನಾನು ಸಂಗೀತ ಕಲಿಯಲಿಕ್ಕೆ ನನ್ನ 5ನೇ ವಯಸ್ಸಲ್ಲಿ ಶುರು ಮಾಡಿದ್ದೆ.
1: ಓಕೆ.
2: ಸೊ 5ನೇ ವಯಸ್ಸಲ್ಲಿ ಕರ್ನಾಟಕ ಸಂಗೀತ ಶುರು ಮಾಡಿದೆ, ಅದರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಹಿಂದೂಸ್ತಾನಿ ಸಂಗೀತ ಕೂಡ ಕಲಿಯಲಿಕ್ಕೆ ಶುರು ಮಾಡಿದ್ದೆ. ಅವರು ನನ್ನ ಗುರುಗಳ ಹೆಸರು ಶಿವಮನಾಥ್ ಅಂತ.
1: ಓಕೆ.
2: ಆಗ ಸೊ ಅವ್ರ ಹತ್ರ ಮಂಗಳೂರಲ್ಲಿ ನಾನು ಸಂಗೀತ ಕಲಿತಾ ಇದ್ದೆ. ಹಾಗೆ ನಾನು ಕಲಿತಾ ಇದ್ದಂತೆ ನಾನು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿರುವ ಕಾರಣ ಬೆಂಗಳೂರು ಮಂಗಳೂರು ತುಂಬ ಟ್ರಾವೆಲ್ ಆಗ್ತಿತ್ತು ನಮಗೆ. ಅದಕ್ಕೋಸ್ಕರ ನಾನು ಮಂಗಳೂರಿಂದ ನನ್ನ ತಂದೆ ತಾಯಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ.
1: ಓಕೆ.
2: ಸೊ ನನ್ನ ಮ್ಯೂಸಿಕ್ ಕರಿಯರ್ಗೋಸ್ಕರ
1: ಭವಿಷ್ಯಕ್ಕೋಸ್ಕರ ನೀವು ಮಂಗಳೂರಿಂದ ಬೆಂಗಳೂರಿಗೆ ಸ್ಥಳಾಂತರ ಕೊಂಡ್ರಿ.
2: ಹೌದು.
1: ಓಕೆ. ನಂತರ
2: ಹಾಗೆ ಇಲ್ಲಿ ಶಿಫ್ಟ್ ಆದಮೇಲೆ ನಾನು ಸಂಗೀತ ಡಾಕ್ಟರ್ ಪಂಡಿತ್ ಬಸವರಾಜ್ ಮುಗಲ್ಕೋಡ್ ಸರ್ ಅಂತ ಅವ್ರ ಹತ್ರ ಹಿಂದೂಸ್ತಾನಿ ಸಂಗೀತ ಕಂಟಿನ್ಯೂ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಈಗ ಕೂಡ ಅವ್ರ ಹತ್ರನೇ ಕಲಿತಾ ಇದ್ದೇನೆ ನಾನು. ಹಾಗೆ ಹಿಂದೂಸ್ತಾನಿ ಸಂಗೀತ ನಾನು ಜೂನಿಯರ್ ಮುಗಿಸಿ ಸೀನಿಯರ್ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕಲ್ಲೂ ಕೂಡ ನಾನು ಜೂನಿಯರ್ ತನಕ ಮುಗಿಸಿದ್ದೀನಿ.
1: ಓಕೆ. ಗಾಯನ ಅಲ್ಲದೆ ಇವಾಗ ನೀವು ಗಾಯನ ಅಲ್ಲದೆ ವಕೀಲಿ ವೃತ್ತಿ ಮಾಡಬೇಕು ಮುಂದೆ ಅಂತ ಹೇಳಿ ಇವಾಗ LLB ಓದ್ತಾ ಇದ್ದೀರಿ. ಇದು ಹೆಂಗೆ, ಈ ಕಡೆ ಒಂದ್ ಕಡೆ ಆಕ್ಟಿಂಗ್ ಇದೆ, ಆಕ್ಟಿಂಗ್ ಪಾರ್ಟಿಗೆ ಬರ್ತೀನಿ ನಾನು ಇನ್ನೊಂದ್ಸಲ, ಆಕ್ಟಿಂಗ್ ಇದೆ ಒಂದ್ ಕಡೆಗೆ ಸಿಂಗಿಂಗ್ ಇದೆ, ಜೊತೆಗೆ ಮತ್ತೆ ನೀವು ಪ್ರೊಫೆಷನಲ್ ಅಂತ ನಾನು ಲಾಯರ್ ಆಗಬೇಕು ಅಂತ ಯೋಚನೆ ಮಾಡಿದ್ದು ಹೇಗೆ?
2: ಫಸ್ಟ್ ನಂದು ಇಂಪ್ರೆಷನ್ ಲಾ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ತಾಯಿ, ನನ್ನ ತಾಯಿ ಅಡ್ವೊಕೇಟ್.
1: ಓಕೆ.
2: ಸೊ ಅವ್ರನ್ನ ನಾನು ನೋಡಿ ಅಂದ್ರೆ
1: ಒಂದು ರೆಸ್ಪೆಕ್ಟ್ ತುಂಬಾ ಸಿಕ್ಬಿಟ್ಟಿದೆ.
2: ಅದೇ ಅವರಿಗೆ ಕೊಡುವಂಥ ರೆಸ್ಪೆಕ್ಟನ್ನು ನೋಡಿ ನನಗೆ ನಾನು ಈ ಒಂದು ಪ್ರೊಫೆಷನ್ಗೆ ಬರಬೇಕು ಅಂತ ಆಸೆ ಇತ್ತು. ಬಟ್ ಮನೆಯಲ್ಲಿ ಎಲ್ಲರೂ ಮ್ಯೂಸಿಕಲ್ಲೇ ಮುಂದೆ ಹೋಗು ಅಂತಲೇ ಹೇಳಿದ್ರು. ಬಟ್ ನನಗೊಂದು ಪ್ರೊಫೆಷನಲ್ ಡಿಗ್ರಿ ಮಾಡಬೇಕಂತ ಇತ್ತು, ಅಂದರೆ ಮ್ಯೂಸಿಕ್ ಪ್ರೊಫೆಷನಲ್ ಡಿಗ್ರಿ ಅಲ್ಲ ಅಂತಲ್ಲ, ಬಟ್ ಒಂದು ಎಜುಕೇಷ್ನಲಿ ಒಂದು ಪ್ರೊಫೆಷನಲ್ ಡಿಗ್ರಿ ಬೇಕು ಅಂತ ಇತ್ತು. ಸೊ ಆದರೆ ಅದಕ್ಕೋಸ್ಕರ ನಾನು ಲಾ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಅದರಲ್ಲೂ ನನಗೆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಇಂಟ್ರೆಸ್ಟ್ ಇವಾಗಲೂ ಇದೆ. ಸೊ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಅಂದರೆ 4th ಇಯರಲ್ಲಿ ಇದ್ದೀನಿ ನಾನು. ಹಾಗೆ ಇಂಟರ್ನ್ಶಿಪ್ಸ್ ಅದು ಇದು ಎಲ್ಲ ಮಾಡ್ತಾ ಇರ್ತೀನಿ, ಕಾಂಪಿಟೇಷನ್ಸ್, ಮೂಡ್ ಕೋರ್ಟ್ಸ್, ADR.
1: ಸೊ ನೀವು ಹೆಂಗೆ ಇವಾಗ ನಿಮ್ಮ ಜನ್ರೇಷನ್ ನೀವು ಮೋಟಿವೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಹಾಡಬೇಕು ಅಂದ್ರೆ ಬರೀ

0: ಮಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತಂದರೆ ಬರೀ ಡ್ಯಾನ್ಸ್ ಮಾಡಬೇಕು, ಈ ಕಡೆ ಓದಬೇಕು ಅಂದರೆ ಬರೀ ಓದಬೇಕು, ಅಕಾಡೆಮಿಕ್ಸಲ್ಲೇ ಇರಬೇಕು, ಇನ್ನು ಅದು ಸ್ಪೋರ್ಟ್ಸಲ್ಲಿ ಇದ್ದೀವಿ ಬರೀ ಸ್ಪೋರ್ಟ್ಸಲ್ಲೇ ಇರಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಆಚೆ ಬಂದು ನಮ್ಮ ಕೈಲಾದಷ್ಟು ಎಲ್ಲ ಸರ್ಕಲಲ್ಲೂ ದಿ ಬೆಸ್ಟ್ನ ಕೊಡೋದು ಟ್ರೈ ಮಾಡಬೇಕು. ಓದು ಬರಹ ಅಂತೂ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟು, ಮುಂದೆ ಗೊತ್ತಿಲ್ಲ ಕರಿಯರ್ ಹೆಂಗಿರುತ್ತೆ, ಜೊತೆಗೆ ನಮ್ಮ ಪ್ರತಿಭೆ ಜೊತೆಗೆ ನಮಗೆ ಅದೃಷ್ಟನೂ ಚೆನ್ನಾಗಿರ್ಬೇಕಲ್ವಾ. ಸೊ ಅದಕ್ಕೆ ಓದ್ಕೊಂಡಿರಬೇಕು, ಒಂದು ಪ್ರೊಫೆಷ್ನಲ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರ್ಬೇಕು, ಆವಾಗ ನಮ್ಮ ಪ್ಯಾಷನ್ ಪ್ರೊಫೆಷನ್ ಎರಡೂ ಒಟ್ಟೊಟ್ಟಿಗೆ ತಗೊಂಡು ಹೋಗೋದು ಈಸಿ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ಕರೆಕ್ಟಾಗಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ನಿಮ್ಮ ಈ ಪೀಳಿಗೆಯ ಜನರೇನಿದ್ದಾರೆ ಅವರಿಗೆಲ್ಲ ನೀವು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ಓದೋರಿಗೂ ಮೋಸ್ಟ್ಲಿ ಅನಿಸ್ತಿರ್ಬೋದು ನಾವು ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ. ಯಾರು ನಿಮ್ಮ ಜೊತೆ ಹಾಡ್ತಾ ಇದ್ದಾರೆ, ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಅವರಿಗೂ ಅನಿಸ್ಬೋದು ಓಕೆ ನಾವು ಚೆನ್ನಾಗೂ ಓದ್ಕೋಬೇಕು ಅಂತ ಹೇಳಿ. ಸೊ ಈ ರೀತಿಯೆಲ್ಲ ನೀವು ಇನ್ಸ್ಪೈರ್ ಮಾಡ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈಗ ನಿಮ್ಮ ಗಾಯನದ ಜರ್ನಿ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಾಗೆ ನಿಮ್ಮ ಆ್ಯಕ್ಟಿಂಗ್ ಜರ್ನಿನೂ ಏನು ಅಂತ ಹೇಳಿ ತಿಳ್ಕೋಬೇಕು. ಎಲ್ಲಿಂದ ಶುರು ಮಾಡಿದ್ರಿ, ಹೇಗೆ ಶುರು ಮಾಡಿದ್ರಿ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು, ಅವಾಗಿನ ನಾವು ಹೇಳ್ತಾನೆ ಇದ್ದೀವಿ ನಮ್ಮ ಕೇಳುಗರಿಗೆ, ನೀವು ಗಾಯಕ ಗಾಯಕ ಅಂತ ಹೇಳ್ತಾನೆ ಇದ್ದೀವಿ, ಆದರೆ ನಿಮ್ಮ ಧ್ವನಿ ಒಂದು ಹಾಡು ಕೇಳಿಸ್ಲಿಲ್ಲ. ಅದರಿಂದ ಒಂದು ಹಾಡನ್ನು ಹಾಡಿಬಿಡಿ, ನಂತರ ಇನ್ನೊಂದಷ್ಟು ಮಾತುಕತೆನ ಮುಂದುವರಿಸೋಣ.
1: ಖಂಡಿತ. ನೀವು ಮೋಟಿವೇಶನ್ ಬಗ್ಗೆ ಮಾತಾಡ್ತಿದ್ರಿ, ಅದಕ್ಕೋಸ್ಕರ ಒಂದು ತುಂಬ ಫೇಮಸ್ ಆಗಿರೋಂಥ ಒಂದು ಕನ್ನಡ ಗೀತೆ, ಅದು ಏನಾಗಲಿ ಮುಂದೆ ಸಾಗು ನೀ ಹಾಡನ್ನ ಹಾಡಲಿಕ್ಕೆ ಇಷ್ಟಪಡ್ತೇನೆ.

0: ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.
1: ಸೂಪರ್ ಸೂಪರ್, ನಮಗೂ ಕರುಣಾನಂದವಾಯಿತು ನಿಮ್ಮ ಧ್ವನಿಯಲ್ಲಿ ಹಾಡನ್ನು ಕೇಳಿ. ಮತ್ತಷ್ಟು ಮಾತಾಡೋಣ, ಮತ್ತಷ್ಟು ಮಾತುಕತೆಯನ್ನು ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ ಮತ್ತೊಂದು ಹಾಡಿನ ನಂತರ. ಈಗ ಒಂದು ವಿರಾಮ, ವಿರಾಮದ ನಂತರ ಹಾಡು ಪ್ರಸಾರ ಆಗುತ್ತೆ.
2: ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ ಎರಡು.

0: ಅಂಗೈಲಿ ಅಕ್ಷರ ಚಿತ್ರದ ಗೀತೆಯನ್ನು ಕೇಳಿ ಬಂದ್ರಿ. ಈ ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದು ನಾಗೇಶ್ ಉಜ್ಜಯಿನಿ ಅವರು, ಹಾಗೆ ಎ ಟಿ ರವೀಶ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಈ ಗೀತೆನ ಹಾಡಿದವರು ಯಾರು ಅಂತ ನಿಮ್ಗೆ ಗೊತ್ತಾ? ಈ ಗೀತೆ ಹಾಡಿದವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಕೂತಿದ್ದಾರೆ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರು ಅಂಗೈಲಿ ಅಕ್ಷರ ಚಿತ್ರದಲ್ಲಿ ಬಾಲ ಕಲಾವಿದರಾಗಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಚಿತ್ರ ಅಂಗೈಲಿ ಅಕ್ಷರ. ಈ ಚಿತ್ರದಲ್ಲಿ ನೀವು ಆಕ್ಟಿಂಗ್ ಮಾಡಿದ್ರಿ, ಹಾಡನ್ನು ಸಹ ಕೇಳ್ಬಂದ್ವಿ, ಅದ್ಭುತವಾಗಿತ್ತು ಹಾಡು, ಹೇಳೋದೇ ಬೇಡ, ನಿಮ್ಮ ಧ್ವನಿ ಇತ್ತು ತುಂಬ ಚೆನ್ನಾಗಿತ್ತು ಹಾಡು. ಮುಂದೆ ನೀವೀಗ ಆಕ್ಟಿಂಗ್ ಬಂದ್ರಿ, ಸಿಂಗಿಂಗ್ ಅಂತ ಬೆಂಗಳೂರಿಗೆ ಬಂದ್ರಿ ಮಂಗಳೂರಿಂದ, ಆಮೇಲೆ ಆಕ್ಟಿಂಗ್ ಬಂದ್ರಿ, ಬಾಲ ಕಲಾವಿದರಾಗಿ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ್ರಿ, ಹೇಗಿತ್ತು ಅನುಭವ, ಹೇಗೆ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ್ರಿ?
1: ನನ್ನ ಸಂಗೀತದಿಂದ ಆಕ್ಟಿಂಗ್ಗೆ ಬಂದಿರೋ ಟ್ರಾನ್ಸಿಷನ್ನೇ ಈ ಸಾಂಗ್ ರೀಸನ್. ಅದಕ್ಕೆ ನಾನು ಆಕ್ಚುಲಿ ಈ ಚಿತ್ರಕ್ಕೆ ನಾನು ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಹೋಗಿದ್ದೆ,
0: ರೆಕಾರ್ಡಿಂಗ್ ಇರುತ್ತೆ ಅಂತ.
1: ಸೊ ರೆಕಾರ್ಡಿಂಗ್ ಅಂತ ಹೋಗಿದ್ದಾಗ ನಾನು ಹಾಡಬೇಕಾದ್ರೆ ಡೈರೆಕ್ಟರ್ ಮತ್ತು ಲಿರಿಸಿಸ್ಟ್ ಇಬ್ಬರು ಇದ್ದರು, ಮ್ಯೂಸಿಕ್ ಡೈರೆಕ್ಟರು ಇದ್ದರು ಆಬ್ವಿಯಸ್ಲಿ. ಸೊ ಅವರು ಮೂರು ಜನ ಅಂದರೆ ಮಾತಾಡ್ಕೊಳ್ತಿದ್ರು, ಅಂದರೆ ಹಾಡು ಚೆನ್ನಾಗಿ ಬಂದಿತ್ತು, ಅವ್ರಿಗೆ ತುಂಬ ಖುಷಿಯಾಗಿತ್ತು. ಹೊರಗಡೆ ಬಂದ ತಕ್ಷಣ ಒಂದು ಮಾತು ಕೇಳಿದ್ರು ಅವರು, ನಿಂಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಅಂದರೆ ನನಗೆ ಸ್ವಲ್ಪ ಭಯ ಇತ್ತು, ಬಿಕಾಸ್ ನಾನು ಅಷ್ಟೊಂದು ಔಟ್ರೋವರ್ಟ್ ಅಂದರೆ ಎಕ್ಸ್ಟ್ರೋವರ್ಟ್ ಆಗಿರಲ್ಲ. ಸೊ ನಾನು ಸ್ವಲ್ಪ ಕನ್ಫ್ಯೂಷನ್ ಹೇಳಿದ್ರೆ ನಮ್ಮ ಅಮ್ಮ ಹೇಳಿದ್ರು ಇಲ್ಲ ಇಲ್ಲ ಅವ್ನಿಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅವರು ಹೌದಾ ಓಕೆ, ನಾನು ಇದ್ದರೆ ಏನಾದರೂ ಒಂದು ರೋಲ್ ಇದ್ದರೆ ಹೇಳ್ತೀನಿ ಅಂತ ಹೇಳಿದ್ರು ಡೈರೆಕ್ಟರ್. ಸೊ ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ಒಂದು ವೀಕಲ್ಲಿ ನಮಗೆ ಅವ್ರದ್ದು
0: ಫೋನ್ ಮಕ್ಕಳ ಚಿತ್ರನೇ ಮಾಡ್ತಾ ಇದ್ದಾರೆ ಅವಾಗ ಅಂತ.
1: ಹೌದೌದು, ಬಿಕಾಸ್ ನಮಗೆ ಸ್ಟೋರಿ ಹೇಳಿನೇ ಅವರು ಸಾಂಗ್ ಹಾಡಿಸ್ತಾರೆ, ಅಂದರೆ ಸಿಚುವೇಶನ್ ಹೇಳಿ ಸಾಂಗ್ ಹಾಡಿಸ್ತಾರೆ. ಸೊ ಐಡಿಯಾ ಇತ್ತು ಇದು ಒಂದು ಎಜುಕೇಷನ್ ಬೇಸ್ಡ್ ತಾಯಿ ಬಗ್ಗೆ ಇರುವಂಥ ಮೂವಿ ಅಂತ. ಸೊ ಒನ್ ವೀಕಲ್ಲಿ ನನಗೆ ಅವ್ರದ್ದೇ ಕಾಲ್ ಬರುತ್ತೆ, ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇನ್ನೊಂದು ಸಾಂಗ್ ಇರ್ಬೋದು ಅದೇ ಮೂವಿಗೆ ಹಾಡಲಿಕ್ಕೆ ಕಾಲ್ ಮಾಡ್ತಿರ್ಬೋದು. ಸೊ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಕಾಲ್ ಮಾಡಿ ಹೇಳಿದರು, ಇಲ್ಲ ಡೈರೆಕ್ಟರ್ ನಿಮ್ಮ ನಂಬರ್ ತಗೊಂಡಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಆಗಬೇಕು. ಓಕೆ ಸರ್ ಅಂತ ಹೇಳಿದೆ. ಡೈರೆಕ್ಟರ್ದು ಕಾಲ್ ಬರುತ್ತೆ, ಅವರು ಫಸ್ಟ್ ಹೇಳಿದ್ದೆ ಇದು, ನನ್ನ ಮೂವಿಗೆ ನೀನೇ ಹೀರೋ ಆಗಬೇಕು, ಮಾಡ್ತೀಯಾ ಇಲ್ವಾ ಅಂತ ಒಂದು ಕನ್ಫರ್ಮ್ ಮಾಡಿ ಹೇಳು ಅಂತ. ನಾನು ಓಕೆ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡಿ, ನನಗೆ ಅವಾಗ ತುಂಬ ಭಯ ಶುರು ಆಯಿತು, ಅಂದರೆ ಹೀರೋ ಅಂದರೆ ಇನ್ನೂ 100 times ಜಾಸ್ತಿ ರೆಸ್ಪಾನ್ಸಿಬಿಲಿಟಿ. ಹಾಗೆ ನಾನು ಆ್ಯಕ್ಟಿಂಗೇ ಮಾಡಿಲ್ಲ ನನ್ನ ಲೈಫಲ್ಲಿ, ಅಂದರೆ ಸ್ಕೂಲ್ ಆ್ಯಕ್ಟಿಂಗ್ ಕ್ಲಾಸಸ್ ಹೋಗಿರ್ಬೋದು ಅಥವಾ ಏನಾದರೂ ಇರ್ಬೋದು, ಯಾವತ್ತೂ ಮಾಡಿರಲಿಲ್ಲ. ಸೊ ಅಮ್ಮ ಹತ್ರ ಹೋಗಿ ಕೇಳಿದೆ ಈ ಥರ ಈ ಥರ ಹೇಳ್ತಿದ್ದಾರೆ ಏನು ಹೇಳಿ ಅಂತ. ಅಮ್ಮ ಹೇಳಿದ್ರು ಆಪರ್ಚುನಿಟಿ ಬಂದಾಗ ಬಿಡಬೇಡ, ಹೋಗು ಮಾಡು, ಚೆನ್ನಾಗಾಗಿಲ್ಲ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು, ಬಟ್ ನೀನು ಏನಿದೆ ನೀನು ಪ್ರಯತ್ನ ಪಡು ನಿನ್ನ ಕಡೆಯಿಂದ. ನಾನು ಓಕೆ ಅಂತ ಹೇಳಿನೂ ನನಗೆ ಭಯ ಇತ್ತು ಓಕೆ ಅಂತ ಹೇಳಲಿಕ್ಕೆ ಸರ್ ಹತ್ರ. ಮತ್ತೆ ಫೋನ್ ಮಾಡಿ ಹೇಳಿದೆ, ಇಲ್ಲ ಸರ್ ನಾನು ಮಾಡ್ತೀನಿ, ಏನಿದೆ ನಾನು ಪ್ರಿಪರೇಷನ್ ಏನೇನೆಲ್ಲ ಇದೆ ನಂಗೆ ಸ್ವಲ್ಪ ನೀವು ಗೈಡ್ ಮಾಡಿ.

0: ಬೇಕು, ಬಿಕಾಸ್ ನಾನು ಯಾವತ್ತು ಮಾಡಿಲ್ಲ ಆ್ಯಕ್ಟಿಂಗ್ ಅಂತ. ಸೊ ಸರ್ ಓಕೆ ಅಂತ ಹೇಳಿ ನನಗೆ ಹೀಗೆ ಅಂದರೆ ಏನಾಯಿತು ಅಂದರೆ ಈ ಮೂವಿಯಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಸಿಕ್ತು ಅಂದರೆ ಫ್ರಮ್ ಪ್ರೀ ಪ್ರೊಡಕ್ಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ನಾನು ಟೀಮ್ ಜೊತೆನೆ ಇದ್ದೆ.
1: ಓಕೆ.
0: ಬಿಕಾಸ್ ಅವ್ರಿಗೇನಂದ್ರೆ
1: ನಾನು ಎಷ್ಟು ವಯಸ್ಸು ಅವಾಗ ನಿಮಗೆ
0: ಮ್ಯಾಮ್? ಅದು ನಾನು 9th ಅಥವಾ 10th ಅಲ್ಲಿರೋ ಟೈಮಲ್ಲಿ, 9th ಟೆಂತ್ ಇದ್ದಾಗ ಶೂಟಿಂಗ್ ನಡೀತು. ಬಿಕಾಸ್ ಕೋವಿಡ್ ಮಧ್ಯದಲ್ಲಿ
1: 14-15 ವರ್ಷ ಇರುತ್ತೆ,
0: 13-14
1: ವರ್ಷ.
0: ಸೊ ಆಗ ಕೋವಿಡ್ ಇದ್ದ ಕಾರಣ
1: ಅವಾಗ ಕಲಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು.
0: ಹೌದು,
1: ಟೈಮ್ ಇತ್ತು.
0: ಸೊ ಕೋವಿಡ್ ಇದ್ದ ಕಾರಣ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಶೂಟಿಂಗ್ ಶೆಡ್ಯೂಲ್ ಕೂಡ. ಹಾಗೆ ನನಗೆ ಏನಂದ್ರೆ ನಾನು ಸ್ವಲ್ಪ ಸಿಟಿ ಲೈಫಲ್ಲೇ ಬೆಳೆದಿರೋನು, ಹಳ್ಳಿ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ಅಂದರೆ ಹೋಗೇ ಇಲ್ಲ ಅಂತಲ್ಲ, ಹೋಗಿದ್ದೀನಿ, ಬಟ್ ಹಳ್ಳಿಯಲ್ಲಿ ಯಾವತ್ತೂ ಅನುಭವಿಸಿಲ್ಲ. ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಶೂಟಿಂಗ್, ಯಾಕಂದರೆ ಯಾವತ್ತೂ ನನಗೆ ಈ ಆ ಎನ್ವೈರನ್ಮೆಂಟ್ ಅಂದರೆ ಓಕೆ ಚಿಕ್ಕ ಚಿಕ್ಕ ಮನೆಯಲ್ಲಿ ಇರೋದು, ಅವ್ರ ಹತ್ರ ಮಾತಾಡೋದು, ಆ ಥರ ಎಲ್ಲ ನಾನು ಯಾವತ್ತೂ ಇದ್ದಿರಲಿಲ್ಲ. ಸೊ ನನಗೇನಂದರೆ ಆ ಟೀಮ್ ಜೊತೆ ಇದ್ದಾಗ ಆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಕ್ಟಿಕ್ಕಿಂತ ಜಾಸ್ತಿನೂ ಆ ಎನ್ವೈರನ್ಮೆಂಟ್ ಇರ್ಬೋದು, ಆ ಜನಗಳಿರ್ಬೋದು, ಅವ್ರ ಹತ್ರ ಮಾತಾಡೋದಿರ್ಬೋದು. ಸೊ ತುಂಬ ಚೆನ್ನಾಗಿ ನನಗೆ ನಂದು ಫಸ್ಟ್ ಸೀನೇ ಫಸ್ಟ್ ಟೇಕಲ್ಲೇ ಓಕೆ ಆಗಿತ್ತು. ಸೊ ಅದು ನನಗೆ ಇನ್ನೂ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಸೊ ಆ ಚಿತ್ರದಲ್ಲಿ ನನಗೆ ಭಾಳ ಕಲಾವಿದರುಗಳು ಕೂಡ ಇದ್ದರು, ನಿಮಗೆ ಚಂದ್ರಪ್ರಭಾ ಅವರು ಇವರೆಲ್ಲ ಗೊತ್ತಿರ್ಬೋದು. ಸೊ ಅವರು ಕೂಡ ಆ ಮೂವಿಯ ಪಾರ್ಟ್ ಆಗಿದ್ರು. ಸೊ
1: ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಕಲಿಯೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಸೊ ಅಲ್ಲಿಂದ ಇವಾಗ ಆಕ್ಟಿಂಗು ಮತ್ತೆ ಸಿಂಗಿಂಗ್ ಎರಡನ್ನು, ಗಾಯನ ಮತ್ತೆ ಅಭಿನಯ ಎರಡನ್ನು,
0: ಸಿಂಗಿಂಗ್ ಲಾ ಮೂರನ್ನು
1: ಮೂರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ನಿಜವಾಗ್ಲೂ ಗ್ರೇಟ್. ನೀವು ಇನ್ನಷ್ಟು ಮಾತಾಡೋಣ ಸ್ನೇಹಿತರೆ. ಈಗ ತನುಷ್ ರಾಜ್ ಅವರೇ ಹಾಡಿರುವಂತಹ ಗುಬ್ಬಿ ಮರಿ ಚಿತ್ರದ ಹಾಡು ರೆಡಿಯಾಗಿದೆ, ನಿಮಗೋಸ್ಕರ ಕೇಳಿಸೋದಕ್ಕೆ ರೆಡಿಯಾಗಿದೆ. ಕೇಳಿ, ಎಂಜಾಯ್ ಮಾಡಿ. ಹಾಗೆ ಹಾಡು ಹೇಗಿದೆ ಅಂತ ಹೇಳಿ, ತನುಷ್ ರಾಜ್ ಅವರು ಇಲ್ಲೇ ಕೂತಿದ್ದಾರೆ, ಸ್ಟುಡಿಯೋದಲ್ಲೇ ಕೂತಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ನಮಗೆ ಸಂದೇಶದ ಮೂಲಕ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, ಈ ಸಂಖ್ಯೆಗೆ ನೀವು ಸಂದೇಶ ಕಳಿಸಿ ಅವರಿಗೆ ನಿಮ್ಮ ಸಂದೇಶವನ್ನು ಸಹ ತಿಳಿಸಬಹುದು.

ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಹಾಲೆ ಕಂಬ ಹರಿದೆ ಹೋಯ್ತು ನಮ್ಮ

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:44. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಗಾಯಕ ನಟ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಧ್ವನಿಯಲ್ಲಿ ಬಂದಂತಹ ಗೀತೆಯನ್ನ ಕೇಳಿ ಬಂದ್ರಿ, ಗುಬ್ಬಿ ಮರಿ ಚಿತ್ರದ ಗೀತೆ. ಧನುಷ್ ರಾಜ್ ಅವರ ಜೊತೆಗೆ ಧ್ವನಿ ಗೂಡಿಸಿದ್ರು ಅಭಿರಾವ್ ಭಟ್ ಅವರು ಸಹ. ಈ ಹಾಡಿಗೆ ಸಂಗೀತವನ್ನ ನೀಡಿದ್ದು ಎ.ಟಿ. ರವೀಶ್ ಅವರು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಉದಯೋನ್ಮುಖ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಗಾಯನಕ್ಕೆ ಹೇಗೆ ಬಂದ್ರಿ ಅಂತ ಗೊತ್ತಾಯ್ತು, ನಟನೆ ಹೇಗೆ ಬಂದ್ರಿ ಅಂತ ಗೊತ್ತಾಯ್ತು, ನಟನೆಯಲ್ಲಿ ನಿಮ್ಮ ಅನುಭವಗಳು ಹೇಗಿತ್ತು ಅಂತ ಹಂಚ್ಕೊಂಡ್ರಿ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ, ಯಾವ್ಯಾವ ಚಿತ್ರಗಳು ಕೈಲಿದೆ, ಯಾವ್ಯಾವ ರೀತಿಯ ಪ್ರಾಜೆಕ್ಟ್ಗಳನ್ನ ಕೈಲಿಟ್ಕೊಂಡು ಮುಂದೆ ನೀವು ಕಾಯ್ತಾ ಇದ್ದೀರಾ?
1: ನಾನು ಸದ್ಯಕ್ಕೆ ಈಗ ಲಾ ಮಾಡ್ತಾ ಇದ್ದೀನಿ ಮ್ಯಾಮ್. ಅದ್ರ ಜೊತೆಗೇನೆ ಸಂಗೀತದಲ್ಲಿ
0: ಒಂದು
1: ಲಾ ಗ್ರಾಜುಯೇಟ್ ಆಗ್ತೇನೆ. ನನಗೆ ಅದ್ರ ಜೊತೆಗೇನೆ ಸಂಗೀತದಲ್ಲಿ ಒಂದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ವರ್ಕ್ ಮಾಡಬೇಕು ಅಂತ ಪ್ಲಾನ್ಸ್ ಇದೆ. ಹಾಗೆ ನಾನು ಇವೆಂಟ್ಸ್ ಶೋಸ್ ಎಲ್ಲ ಕೊಡ್ತಾ ಇರ್ತೀನಿ. ಅದೇ ರೀತಿ ಇನ್ನು ಸ್ವಲ್ಪ ಕಲಿತು ಅದರಲ್ಲಿ ಅಪರ್ಚುನಿಟೀಸ್ ಹುಡುಕಿ ಅದರಲ್ಲಿ ಮುಂದೆ ಹೋಗಬೇಕು ಅಂತ ಆಸೆ ಇದೆ. ಅದ್ರ ಜೊತೆಗೆ ಆಕ್ಟಿಂಗ್ ಅಲ್ಲೂ ಕೂಡ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಪ್ಯಾರಲಲ್ ಆಗಿ
0: ಯಾವ ರೀತಿ ಅವಕಾಶಗಳಿಗೋಸ್ಕರ ಇದು ನೋಡ್ತಾ ಇದ್ದೀರಾ? ಹಾಗಿದ್ರೆ
1: ಮ್ಯಾಮ್, ಆಕ್ಟಿಂಗ್ ಅಲ್ಲಿ ನನಗೆ ಸ್ಪೆಸಿಫಿಕ್ ಆಗಿ ಇದೇ ರೋಲ್ ಸಿಗಬೇಕು ಅಂತ ಇಲ್ಲ, ನನಗೆ ಎಕ್ಸ್ಪ್ಲೋರ್ ಮಾಡಬೇಕು. ನನಗೆ ಒಟ್ಟಿನಲ್ಲಿ ಏನಂದ್ರೆ ನನ್ನ ಲೈಫ್ ಇದ್ದಿದ್ದೇ ಹಾಗೆ ಫಸ್ಟೇ, ನಾನು ಎಲ್ಲೂ ಲಿಮಿಟ್ ಮಾಡ್ಕೊಂಡಿಲ್ಲ.
0: ಗೋ ವಿತ್ ದ ಫ್ಲೋ ಅಂತ ಹೊಂದಿದ್ದೀರಾ?
1: ಗೋ ವಿತ್ ದ ಫ್ಲೋ ಕಿಂತ ಎಕ್ಸ್ಪ್ಲೋರ್ ವಾಟ್ ಎವರ್ ಇಸ್ ಪಾಸಿಬಲ್ ಅಂತ ನಂದು.
0: ನಿಮ್ ದಾರಿಲಿ ಬಂದಿದ್ದೀನಿ ಯಾವ್ದನ್ನು ಬಿಟ್ಟಿಲ್ಲ.
1: ಹೌದು, ಕೆಲವೊಂದು ಸಲ ಏನ್ ಗೊತ್ತಿಲ್ಲ ಅಂದ್ರೂ ಆ ವಿಷಯನೂ ಮಾಡಿದ್ದೀನಿ ನಾನು, ಬಿಕಾಸ್ ನಂಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಸೊ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್, ಐ ಆಮ್ ರೆಡಿ ಟು ಸಿ ವೇರ್ ಲೈಫ್ ವಿಲ್ ಟೇಕ್ ಮೀ ಇನ್ ಫ್ಯೂಚರ್. ಬಟ್ ಹಾಗಂತ ಗೋಲ್ಸ್ ಇಲ್ಲ ಅಂತಲ್ಲ, ಗೋಲ್ಸ್ ಇದೆ ಬಟ್ ಹೇಳ್ತಾರಲ್ಲ ಹೇಳ್ಕೊಳ್ಬಾರ್ದು, ಬಿಕಾಸ್ ಹೇಳಿದ್ರೆ
0: ಮಾಡ್ಲಿಕ್ಕೆ ಮಾಡಿ ತೋರಿಸ್ಬೇಕು.
1: ಹೌದು, ಸೊ ಅದ್ರಲ್ಲಿ ನಾನು ತುಂಬಾ ಬಿಲೀವ್ ಮಾಡ್ತೇನೆ. ಸೊ ಮಾಡಿ ತೋರಿಸ್ತೇನೆ. ಸೊ ಈ ಇದೇ ಮೂರು ಏರಿಯಾದಲ್ಲಿ ನನಗೆ ಏನಾದ್ರು ಒಂದು ಅಚೀವ್ ಮಾಡ್ಲಿಕ್ಕೆ.
0: ನಿಮ್ಗೆ ತುಂಬಾನೇ ಒಳ್ಳೇದಾಗ್ಲಿ, ಮುಂದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ನಟ ಸಿಗ್ಲಿ, ಒಳ್ಳೆ ಗಾಯಕ ಸಿಗ್ಲಿ, ಹಾಗೇನೆ ಒಳ್ಳೆ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಲಾಯರ್ ಸಹ ಸಿಗ್ಲಿ ಅಂತಾನೆ ನಮ್ಮ ಅಭಿಲಾಷೆ. ಹಾಗೆ ನಮ್ಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ತೀರ್ಥೇಶ್ವರು ಚನ್ನಪಟ್ಟಣದಿಂದ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ಹೇಳಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಜಗದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸೂಪರ್ ಸಾಂಗ್ ಅಂತ ಹೇಳ್ತಿದ್ದಾರೆ, ನಿಮ್ಮ ಹಾಡು ಕೇಳಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ಕೇಳುಗರಿಗೆ ಇನ್ನೊಂದು ಹಾಡನ್ನು ನೀವು ಕೇಳಿಸ್ಬೋದಾ?
1: ಖಂಡಿತ ಮ್ಯಾಮ್, ನಾನು ಇನ್ನೊಂದು ಹಾಡಂದರೆ ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಹಾಡನ್ನ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಅದು ಒಂಥರ ಫೇವ್ರೆಟ್ ಸಾಂಗ್, ಸೊ ಅದಕ್ಕೋಸ್ಕರ ಆ ಹಾಡನ್ನ ಡೆಡಿಕೇಟ್ ಮಾಡ್ತಿದ್ದೇನೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.

ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ.

0: ಥ್ಯಾಂಕ್ ಯು.
1: ಧನ್ಯವಾದಗಳು. ಕೇಳ್ತಾ ಕೇಳ್ತಾ ನಾವು ಹಂಗೆ ಕಳೆದು ಹೋಗ್ಬಿಟ್ವಿ. ತುಂಬ ಚೆನ್ನಾಗಿ ಹಾಡಿದ್ರಿ, ನಿಮ್ಮ ಧ್ವನಿ ನಿಜವಾಗ್ಲೂ ಸುಮಧುರವಾಗಿದೆ. ಹೀಗೆ ಇಂಥ ಒಂದು ಒಳ್ಳೆ ಧ್ವನಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೂರಲಿ, ಒಂದು ಒಳ್ಳೆ ಗಾಯಕರಾಗಿ ನೀವು ಬೆಳೀಲಿ. ಇನ್ನಷ್ಟು ಮಾತಾಡೋಣ ನಿಮ್ಮ ಜೊತೆಗೆ. ಮತ್ತೊಂದು ಹಾಡಿದೆ, ಹಾಡನ್ನ ಕೇಳಿ ಬಂದು ಮತ್ತಷ್ಟು ಮಾಹಿತಿಯನ್ನ ಮಾತನಾಡೋಣ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ ಎರಡು.

0: ಸ್ನೇಹಿತರ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ನಟ ಹಾಗೂ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರೇ, ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಇನ್ನೊಂದಷ್ಟು ಮಾತು, ನಿಮ್ಮ ಮೂರ್ಖತೆ ಚಿತ್ರದ ಬಗ್ಗೆ ನೀವು ಹೇಳಿಲ್ಲ, ನಿಮ್ಮ ಮುಂದಿನ ಚಿತ್ರ ಮೂರ್ಖತೆ ಚಿತ್ರದಲ್ಲಿ ನೀವು ಅಭಿನಯಿಸಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಕ್ರಿಸ್ಪಾಗಿ ಹೇಳೋದಾದ್ರೆ.
1: ಅದೊಂದು ಹೊಸ ಎಕ್ಸ್ಪೀರಿಯೆನ್ಸ್. ಇನ್ನೊಂದು, ನನ್ನ ಎರಡನೇ ಚಿತ್ರ ಅದು. ಅದರಲ್ಲಿ ನಾಗೇಂದ್ರ ಅರಸ್ ಅವರು ಲೀಡ್ ರೋಲಲ್ಲಿ ಮಾಡಿದ್ದಾರೆ, ಅಂದರೆ ಸುಂದರ ಕೃಷ್ಣ ಅರಸ್ ಸರ್ ಅವರ ಮಗ. ಸೊ ಅವ್ರ ಜೊತೆ ನಾನು ಚೈಲ್ಡ್ ಆ್ಯಕ್ಟರ್ ಆಗಿ ಮಾಡಿದ್ದೆ.
0: ಸೊ
1: ಹಾಗೆ ಅದೊಂದು ಹೊಸ ಎಕ್ಸ್ಪೀರಿಯೆನ್ಸ್, ಮತ್ತೆ ಹೊಸ ಟೀಮ್ ಜೊತೆ ವರ್ಕ್.
0: ನಿಮಗೆ ಆಲ್ ದಿ ಬೆಸ್ಟ್ ಇವಾಗ ಹೇಳ್ತಾ ಇದ್ದೀನಿ, ಒಳ್ಳೇದಾಗಲಿ. ಈಗ ಒಂದು ಪುಟಾಣಿ ರಾಪಿಡ್ ಫೈರ್ ಮಾಡೋಣ.
1: ಶೋರ್ ಮ್ಯಾಮ್.
0: ಓಕೆ, ಫಸ್ಟ್ ಫಸ್ಟ್ ಆಗಿ ಆನ್ಸರ್ ಮಾಡ್ಬೇಕು ಹಂಗಿದ್ರೆ, ಮಂಗಳೂರ ಬೆಂಗಳೂರ
1: ಮಂಗಳೂರು
0: ಮಂಗಳೂರು ಮಂಗಳೂರಿಗೆ ಹೋಗ್ಬೇಕಾ? ವೆಸ್ಟರ್ನ್ ಕ್ಲಾಸಿಕಲ್
1: ಕ್ಲಾಸಿಕಲ್
0: ಆಕ್ಟಿಂಗ್ ಸಿಂಗಿಂಗ್
1: ಸಿಂಗಿಂಗ್
0: ಫೇವ್ರೆಟ್ ಹೀರೋ
1: ಕನ್ನಡದಲ್ಲಿ ಸುದೀಪ್ ಸರ್.
0: ಸುದೀಪ್ ಅವರ. ಓಕೆ, ಹೀರೋಯಿನು?
1: ಹೀರೋಯಿನ್ ಸುಮಾರು ಜನ ಇದ್ದಾರೆ, ಕನ್ನಡದಲ್ಲಿ ಅಂದರೆ ರಚಿತಾ ರಾಮನ್ ಇಷ್ಟ ನನಗೆ.
0: ಓಕೆ ಓಕೆ. ಫೇವ್ರೆಟ್ ಗಾಯಕ ಅಂತ ಇಟ್ಕೊಂಡಿದ್ದೆ, ಬಟ್ ಕೇಳಿದೆ, ನಂಗೆ ಆನ್ಸರ್ ಗೊತ್ತು, ಎಲ್ರಿಗೂ ಗೊತ್ತು ಕೇಳ್ತಾರವರಿಗೆ, ನೀವು ಅದನ್ನೇ ಹೇಳ್ತೀರಾ ಅಂತ. ಬಟ್ ಸ್ಟಿಲ್ ಹೇಳಿ, ಯಾರು ತುಂಬ ಇಷ್ಟದ ಗಾಯಕ?
1: ಎಸ್ ಪಿ ಬಿ, ಡಾಕ್ಟರ್ ಎಸ್ ಪಿ ಬಿ ಸರ್ ಅಷ್ಟೆ.
0: ಓಕೆ ಓಕೆ, ತುಂಬ ಖುಷಿ ಆಯಿತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮಾತಾಡಿ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸ್ತಾ ಇದ್ದಾರೆ ನಮ್ಮ ಪ್ರೀತಿಯ ಕೇಳುಗರು. ಸರ್ ನಮಸ್ಕಾರ, ಡಾಕ್ಟರ್ ರಾಜ್ಕುಮಾರ್ ಅವರ ತರಹ ಒಳ್ಳೆ ಸ್ಟೋರಿ ಫಿಲಮ್ನಲ್ಲೇ ಆ್ಯಕ್ಟ್ ಮಾಡಿ ಸರ್, ಹಾಗೆ ನೀವು ಹೆಸರುವಾಸಿ ಆಗ್ತೀರಾ, ಶುಭವಾಗಲಿ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಒಳ್ಳೆ ಸ್ಟೋರಿ ಇರುವಂಥ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕಂತ ಯಾರಿದು ಹೇಳ್ತಾ ಇರೋದು ಅಂದರೆ, ಅವ್ರ ಹೆಸರನ್ನೇ ಕಳಿಸಿಲ್ಲ ನೋಡಿ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ಸರ್ ನಿಮಗೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಸುಮನ್ ಕೋರಿ ಅವರು ಹಂಪಸಾಗರದಿಂದ, ಹಾಡುವ ಶೈಲಿ ತುಂಬ ಚೆನ್ನಾಗಿದೆ, ನಾನಂತೂ ಈ ಹಾಡನ್ನ ತುಂಬ ಇಷ್ಟಪಡ್ತೇನೆ ಅಂತ ಹೇಳಿದರು, ತುಂಬ ಚೆನ್ನಾಗಿ ಹಾಡಿದ್ದೀರಾ ಅಂತ. ಅವರಿಗೂ ಸಹ ಥ್ಯಾಂಕ್ ಯು. ಹೇ, ಏನು ಹೇಳ್ತೀರಾ ನಿಮ್ಮ ಕಾರ್ಯಕ್ರಮದ ಕೊನೆಯ ಮಾತುಗಳು, ಹೆಂಗನ್ನಿಸ್ತು ಇಂಟರ್ವ್ಯೂ?
1: ತುಂಬ ಖುಷಿಯಾಯಿತು, ಮತ್ತು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಆಕಾಶವಾಣಿ ಬೆಂಗಳೂರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮಗೂ ಕೂಡ ಇಷ್ಟು ಹೊತ್ತು ಟೈಮ್ ತಗೊಂಡು ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಕೆಲಸಗಳ ಮುಖಾಂತರ, ನಿಮ್ಮ ಪ್ರತಿಭೆಯ ಮುಖಾಂತರ ಇಂದಿನ ಪೀಳಿಗೆಯ ನಿಮ್ಮ ಜನರನ್ನು ಸ್ಫೂರ್ತಿ, ಅವರಿಗೆ ಸ್ಫೂರ್ತಿ ಆಗಿದ್ದೀರಾ, ಅವರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ. ತನುಷ್ ಅವರೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಹಾಗೆ ನೀವು ಅಂದ್ಕೊಂಡಿದ್ದೆಲ್ಲ ಸಾಕಾರ ಆಗಲಿ ಅಂತ ನಿಮಗೆ ಹಾರೈಸ್ತಾ, ದಸರಾ ಹಬ್ಬದ ಶುಭಾಶಯಗಳನ್ನು ತಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.
1: ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಕೆಲಸಗಳು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮ. ತನುಷ್ ರಾಜ್ ಅವರ ಜೊತೆಗಿನ ಸಂದರ್ಶನ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಬೆಳಗಿನಿಂದ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

ಈ ಹಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ್ದು. ಈ ಹಾಡಿಗೂ ಸಹ ತನುಷ್ ರಾಜ್ ಅವರು ಧ್ವನಿಯಾಗಿದ್ದಾರೆ, ಅವರ ಜೊತೆಗೆ ಜ್ಞಾನೇಶ್ವರ್ ಅವರು ಸಹ ಹಾಡಿದ್ದಾರೆ. ಈ ಹಾಡಿಗೆ ಸಂಗೀತ ನೀಡಿದ್ದು ವಾಸುಕಿ ವೈಭವ್.

ಮ್ಯೂಸಿಕ್ಲಿ ಎಂದನಿಗೂ ಯೋರ್ಸ್ ಎಲ್ಲರಿಗೂ ಶುಭ ಸಂಜೆ. ಸಮಯ ಆಗಿದೆ 5:54, ಇನ್ನು 2 ನಿಮಿಷಕ್ಕೂ ಕೂಡ ಕಾಲಿಟ್ಟಾಯ್ತು. ಈ ಸಮಯ ಯಾವ ಕಾರ್ಯಕ್ರಮ ಅಂತ ಕೇಳ್ತಾ ಇದ್ದೀರಾ? ನೀವೇ ಕೇಳಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ.

0: 101.3 MHz, musically yours.
1: ಹೌದು, ನಾನ್ ಸ್ಟಾಪ್ ಹಾಡು, ನಾನ್ ಸ್ಟಾಪ್ ಮಾತು, ಹಾಗೆ ನಾನ್ ಸ್ಟಾಪ್ ಮೆಸೇಜಸ್ ಜೊತೆ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ. ನಾನ್ ಸ್ಟಾಪ್ ಸಂಜೆಯಲ್ಲಿ ಅಪ್ಪ, ಇವತ್ತಂತೂ ಹೆವಿ ಟ್ರಾಫಿಕ್ ಇತ್ತು. ಎಲ್ಲಿಂದ ಅಂತ ಕೇಳ್ತೀರಾ? ಸಿಕ್ಕಾಪಟ್ಟೆ ನಮ್ಮ ಸ್ಟುಡಿಯೋ ರೋಡ್ಗೆ ಬರೋವರೆಗೂ ಕೂಡ ಸಿಕ್ಕಾಪಟ್ಟೆನೆ ಟ್ರಾಫಿಕ್ ಇತ್ತು. ಹಾಗೆ ನೀವು ಓಡಾಡೋ ದಾರಿನಲ್ಲಿ ಎಲ್ಲಪ್ಪ ಟ್ರಾಫಿಕ್ ಇದೆ, ಏನು ಕತೆ, ಬೇಗ ಬೇಗ ಬರೆದು ಕಳಿಸಿ ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480109010139809100103. ಟ್ರಾಫಿಕ್ ಅಪ್ಡೇಟ್ ಇರಲಿ, ಮಾತಿರಲಿ, ಹಾಗೆ ಹಾಡು ಕೂಡ ಸೈಡಿಗಿಟ್ಟರೆ ಇವತ್ತಿಂದ ಭರ್ಜರಿಯಾಗಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಸೂಪರಾಗಿ ಮಿಂಚ್ತಾ ಇದ್ದಾರೆ. ಯಾಕಂದರೆ ಇವತ್ತಿಂದ ನವರಾತ್ರಿ ಶುರುವಾಗಿದೆ. ಆ್ಯಕ್ಚುಲಿ ನಿನ್ನೆಯಿಂದನೇ ಶುರುವಾಯಿತು, ಇವತ್ತು ಎರಡನೇ ದಿನ ಅಂತ ಕೂಡ. ಏನು ಎಲ್ಲಿ ನೋಡಿದ್ರು ಕೂಡ ಎಲ್ಲ ವೈಟ್ ಥೀಮ್ನಲ್ಲಿ ಇದ್ದಾರೆ. ಈ ಒಂದು ದಿನದ ಒಂದು ಕಲರ್ ಸಿಂಬಲೈಸೇಷನ್ ಬಂದು ವೈಟ್ ಅಂತ ಹೇಳಿಬಿಟ್ಟು. ಸೊ ಎಲ್ಲರೂ ಕೂಡ ಶ್ವೇತ ವರ್ಣದಲ್ಲಿ ಎಂಥ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಎಲ್ಲ ಕೇಳುಗರಿಗೂ ಮೊಟ್ಟ ಮೊದಲನೆಯದಾಗಿ ನವರಾತ್ರಿಯ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಲ್ವಾ ಸ್ನೇಹಿತರೆ? ಆಲ್ರೆಡಿ ಎಷ್ಟೋ ಮಕ್ಕಳಿಗೆ ಈಗ ಹಾಲಿಡೇಸ್ ಕೂಡ ಸಿಕ್ಬಿಟ್ಟಿದೆ, ದಸರಾ ರಜೆ ಅಂತಲೂ ಕೂಡ ಸಿಕ್ಬಿಟ್ಟಿದೆ. ಹಲವಾರು ಜನ ಮೈಸೂರು ಕಡೆ ಪ್ರಯಾಣನೂ ಬೆಳೆಸ್ತಾ ಇದ್ದಾರೆ. ಹೀಗೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಓಡಾಡೋದೇ ಆಗೋಗ್ಬಿಡುತ್ತೆ. ಬಟ್ ಎನಿವೇಸ್, ತುಂಬ ಎಂಜಾಯ್ ಮಾಡುವಂಥ ಟೈಮ್ ಇದ್ದಾಗಿದೆ. ಸೊ ನಿಮ್ಮ ಎಂಜಾಯ್ಮೆಂಟ್ಗೆ ನಮ್ಮ ಹಾಡುಗಳು ಕೂಡ ಸಾಥ್ ನೀಡ್ತವೆ, ಹಾಗೆ ಮಾಹಿತಿ ಕೂಡ ಸಾಥ್ ನೀಡುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾತು, ಏನು ಕಥೆ ಇರುತ್ತೆ ಎಲ್ಲದರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಒಂದು ಹಾಡಿನ ನಂತರ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಗೀತೆ. ನಾನ್ ಸ್ಟಾಪ್ ಸಂಜೆಯಲ್ಲಿ, ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ನಾನ್ ಸ್ಟಾಪ್ ಸಂಜೆಯಲ್ಲಿ ನಮ್ಮ ಮಾತು ಸಾಗ್ತಾ ಇದೆ. ಹಾಗೆ ಬ್ಯೂಟಿಫುಲ್ ಆದಂತಹ ಗೀತೆಯನ್ನು ಸಹ ಕೇಳಿದ್ರಿ. ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುವಂತಹ ಒಂದು ಸಮಯ ಇದು. ದಸರಾ ಸಮಯದಲ್ಲಿ ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೀವಿ. ಹಾಗೆ ನಮ್ಮ ಕರುನಾಡಲ್ಲಿ ಮೈಸೂರು ದಸರಾ ಎಷ್ಟು ಪ್ರಾಮುಖ್ಯತೆ ವಹಿಸಿದೆ, ಎಷ್ಟು ಸಾಂಪ್ರದಾಯಿಕ ಹಿನ್ನೆಲೆಯನ್ನು ಹೊಂದಿದೆಯೋ, ಹಾಗೆ ಭಾರತದಾದ್ಯಂತ ಹಲವಾರು ಕಡೆ ಕೂಡ ಈ ದಸರಾದ ಸಂಭ್ರಮ ಸಿಕ್ಕಾಪಟ್ಟೆ ಮನೆ ಮಾಡಿದೆ. ಗೊಂಬೆ ಕೂರಿಸೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಆಚರಣೆಗಳು ಸಿಕ್ಕಾಪಟ್ಟೆ ವೇರಿಯೇಷನ್ ಇದ್ರೂ ಕೂಡ ಒಂದೊಂದು ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಆ ಒಂದು ಆಚರಣೆಗಳ ಬಗ್ಗೆ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ನಮ್ಮ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಯಾವ್ಯಾವ ರೀತಿ ದಸರಾವನ್ನು ಸಂಭ್ರಮಿಸ್ತಾರೆ, ಹಾಗೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಿಮಾಚಲ ಪ್ರದೇಶದಲ್ಲಿ ಅಂದರೆ ಕುಲುನಲ್ಲಿ ಸೂಪರಾಗಿರಿ ಅಂದರೆ ತುಂಬ ತುಂಬ ತುಂಬ ಚೆನ್ನಾಗಿ ಒಂದು ದಸರಾವನ್ನು ಸೆಲೆಬ್ರೇಟ್ ಮಾಡ್ತಾರಂತೆ. ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳ್ತಾರೆ. ಏನಪ್ಪ ಏನು ಕಥೆ ಇದು ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡೋಣ ಒಂದು ಗೀತೆಯ ನಂತರ. ಈಗ ಇದೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ದ್ವಾಪರ ಗೀತೆ ಮೂಡಿ ಬರ್ತಾ ಇದೆ. ಜಾಸ್ಕರ್ ಅಂಡ್ ಸ್ವಿಂಗ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಕೃಷ್ಣ ಪ್ರಣಯ ಸಖಿ ಚಿತ್ರದ್ದು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹಾಗೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಗ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಭಾರತದಾದ್ಯಂತ ಎಲ್ಲೆಲ್ಲಿ ಎಷ್ಟೆಷ್ಟೆಲ್ಲ ವಿಶೇಷವಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಕುಲುನಲ್ಲಿ ಸರಿಸುಮಾರು 250 ಹಳ್ಳಿಗಳು ಸೇರಿ ಈ ಒಂದು ಆಚರಣೆಯನ್ನು ಮಾಡ್ತಾರಂತೆ. ಹಾಗೆ ದಾಲ್ಪುರ್ ಮೈದಾನ ಈ ಒಂದು ಜಾಗದಲ್ಲಿ ಮಾಡ್ತಾರಂತೆ ಈ ಒಂದು ಆಚರಣೆಯನ್ನು. ಹಾಗೆ ಕುಲುನಲ್ಲಿನೂ ಕೂಡ ಹಲವಾರು ಜಾನಪದ ಶೈಲಿಯ ಹಾಡು, ನೃತ್ಯ ಎಲ್ಲವೂ ಸಹ ಇದೆ, ಎಲ್ಲದರ ಪ್ರದರ್ಶನ ನಡೆಯುತ್ತೆ. ಹಾಗೆ ರಘುನಾಥ ದೇವರ ಒಂದು ಪ್ರೊಸೆಷನ್ ಕೂಡ ನಡೆಯುತ್ತಂತೆ, ಒಂದು ಜಾತ್ರೆ ರೀತಿಯಲ್ಲಿ ನಡೆಯುತ್ತೆ.

ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಪ್ರಪಂಚದಾದ್ಯಂತ ಎಲ್ಲಾ ಕಡೆಯಿಂದ ಹಲವಾರು ಜನ ಭಕ್ತರು ಬರ್ತಾರಂತೆ. ಸರಿಸುಮಾರು ಲಕ್ಷಗಟ್ಟಲೆ ಭಕ್ತರು ಇಲ್ಲಿ ಬಂದು ನೆರೆದಿರ್ತಾರೆ ಈ ಒಂದು ಪ್ರೊಸೆಷನ್ನ ಕಣ್ ತುಂಬಿಕೊಳ್ಳೋದಕ್ಕೆ, ಮೆರವಣಿಗೆಯನ್ನ ಕಣ್ ತುಂಬಿಕೊಳ್ಳಿಕ್ಕೆ ಅನ್ನೋದು ದಾಖಲೆ ಅಂತಾನೆ ಹೇಳಬೇಕು. ಆಚರಿಸೋದು ಯಾವುದೇ ರೀತಿ ಇದ್ರೂ ಕೂಡ ಆ ಒಂದು ಆಚರಣೆಯಲ್ಲಿ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುತ್ತೆ. ಹಾಗೆ ಅದನ್ನು ಪ್ರತಿ ಜನ್ರೇಷನ್ಗೂ ಕೂಡ ಪಾಸ್ ಆನ್ ಮಾಡುವಂತಹ ಒಂದು ಜವಾಬ್ದಾರಿ ಕೂಡ ಇರುತ್ತೆ, ಖಂಡಿತ ಅಲ್ವಾ? ಹಾಗೆ ಮತ್ತೊಂದು ವಿಚಾರದ ಬಗ್ಗೆ ಹೇಳಬೇಕು. ಇನ್ನು ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಹಾಗೆ ಅಸ್ಸಾಂ, ತ್ರಿಪುರ ಇಲ್ಲೂ ಕೂಡ ದುರ್ಗಾ ಪೂಜೆ ನಡೆಯುತ್ತೆ, ಬಹಳ ಚೆನ್ನಾಗಿ ನಡೆಯುತ್ತೆ. ಜನರೆಲ್ಲರೂ ಕೂಡ 9 ದಿನಗಳ ಕಾಲನೂ ಕೂಡ ದುರ್ಗಾ ಮಾತೆಯ ಆರಾಧನೆಯಲ್ಲಿ ತೊಡಗಿರ್ತಾರೆ. ಹಾಗೆ ಧುನುಚಿ ಚೆನ್ನಂತಹ ಒಂದು ನೃತ್ಯ ಕೂಡ ಅತಿ ಹೆಚ್ಚಾಗಿ ನಡೆಯುತ್ತಂತೆ, ಬಹಳ ಸೊಗಸಾಗಿ ನಡೆಯುತ್ತೆ. ಇನ್ನು ಬೆಂಗಾಲ್ ಅಂತ ಅಂದರೆ ದುರ್ಗಾ ಪೂಜೆಗೇನೆ ಅತಿ ಫೇಮಸ್ ಅಂತಲೇ ಹೇಳಬೇಕು. ಸೊ ಎಲ್ಲರೂ ಸಮಯ ಆದರೆ ಹೋಗಿ ಕಣ್ ತುಂಬಿಕೊಂಡು ಬರಬೇಕು ಈ ಆಚರಣೆಗಳೆಲ್ಲವೂ ಅಂತ ಹೇಳ್ತಾ, ಮತ್ತೆ ಇನ್ನಲ್ಲಿ ಏನೇನೆಲ್ಲ ವಿಶೇಷವಾಗಿ ದಸರಾ ಹಬ್ಬವನ್ನು ಆಚರಿಸ್ತಾರೆ, ಏನು ಕಥೆ ಇಲ್ಲ ಅದರ ಬಗ್ಗೆ ಮುಂದೆ ನೋಡೋಣ. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ಪುನೀತ್ ರಾಜ್ಕುಮಾರ್ ಹಾಗೂ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ ಮೈಲಾರಿ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆಯಲ್ಲಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. 2

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಂಗೆ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ನಾವು ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ಬಹಳಷ್ಟು ಜನ ಸಂದೇಶವನ್ನು ಕೂಡ ಕಳಿಸಿದ್ದೀರಿ. ಖಂಡಿತ ನಿಮ್ಮೆಲ್ಲರ ಸಂದೇಶವನ್ನು ಕೂಡ ಓದ್ತೀನಿ. ಇನ್ನು ನಮ್ಮ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ತುಂಬ ತುಂಬ ಫೇಮಸ್ ಅಂತಂದರೆ ಗೊಂಬೆ ಕೂರಿಸೋದು. ಹಲವಾರು ವರ್ಷಗಳಿಂದ ಈ ಒಂದು ಆಚರಣೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ತಮಿಳ್ನಾಡು ಆಗಿರಬಹುದು, ಹಾಗೆ ಕರ್ನಾಟಕ, ಕೇರಳ ಆಗಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಅವರವರ ಸಂಪ್ರದಾಯದಂತೆ ಗೊಂಬೆಗಳನ್ನು ಕೂರಿಸುವಂಥದ್ದು ವಾಡಿಕೆ. ಗೊಂಬೆ ಕೂರಿಸಿದ ಮನೆಯಲ್ಲಿ ಗೊಂಬೆ ತಿಂಡಿ ಅಂತಲೂ ಕೂಡ ಕೊಡ್ತಾರೆ. ಸೊ ಮಕ್ಕಳೆಲ್ಲರೂ ಕೂಡ ಎಲ್ಲೆಲ್ಲಿ ಗೊಂಬೆ ಕೂರಿಸಿರ್ತಾರೋ ಹೋಗಿ ನೋಡ್ಕೊಂಡು ಬಂದು ಅದಕ್ಕೆ ಅಕ್ಷತೆಯನ್ನು ಕೂಡ ಹಾಕಿ, ಪ್ರತಿ ಒಂದೊಂದು ಗೊಂಬೆನೂ ಒಂದೊಂದು ಕಥೆ ಹೇಳುತ್ತೆ. ಸೊ ಆ ಕಥೆಗಳನ್ನು ಕೂಡ ಕೇಳಿಕೊಂಡು ನಂತರ ಲಾಸ್ಟ್ ಪಾರ್ಟ್ ಅಂತಂದರೆ ತಿಂಡಿ ತಗೊಂಡು ಬರೋವಂಥದ್ದು. ಸೊ ಅದು ಎಷ್ಟು ಕುತೂಹಲ, ಎಷ್ಟು ಖುಷಿ ಮಕ್ಕಳಿಗೆ ಅಂತಂದರೆ ಹೇಳತ್ತಿರೋದು. ಮನೆಯಲ್ಲೇ ಎಷ್ಟೆಲ್ಲ ಕೊಡಿಸಿದ್ರೂ ಆ ಒಂದು ಫೀಲ್ ಬರೋದೇ ಇಲ್ಲ ಅಂತ ಅನಿಸುತ್ತೆ. ಒಬ್ಬರು ಮನೆಗೆ ಹೋಗ್ಬಿಟ್ಟು ಅಲ್ಲಿ ತಿಂಡಿ ತಗೊಂಡು, ಎಸ್ಪೆಷಲಿ ಗೊಂಬೆ ತಿಂಡಿನ ಪಡ್ಕೊಂಡು ಬರುವಂಥದ್ದು ಒಂದು ರೀತಿ ಸಂಭ್ರಮ, ಹಾಗೆ ಒಂದು ಖುಷಿಯ ಎಕ್ಸ್ಚೇಂಜ್ ಅಂತಲೇ ಹೇಳಬೇಕು. ಸೊ ಎಲ್ಲರೂ ಒಬ್ಬರು ಮನೆಗೆ ಒಬ್ಬರು ಹೋಗ್ತಾರೆ. ಒಂದು ಬಾಂಧವ್ಯ ಬೆಸೆಯುವಂತಹ ಸಂಕೇತ ಗೊಂಬೆ ಆಗಿದೆ. ಇನ್ನು ಪಟ್ಟದ ಗೊಂಬೆ ರಾಜ ರಾಣಿ ಇರುತ್ತೆ, ಹಾಗೆ ಪ್ರತಿ ವರ್ಷನೂ ಕೂಡ ಒಂದೊಂದು ಹೊಸ ಹೊಸ ಗೊಂಬೆ, ಹಾಗೆ ಹೊಸ ಹೊಸ ರೀತಿಯ ಅರೇಂಜ್ಮೆಂಟ್ ಕೂಡ ಆಗ್ತಾನೆ ಇರುತ್ತೆ. ಸೊ ಇದೆಲ್ಲ ಕಣ್ ತುಂಬಿಕೊಳ್ತೀವಿ ಅಂತಂದರೆ ಎಷ್ಟೆಲ್ಲ ಪುಣ್ಯ ಅಲ್ವಾ, ಎಷ್ಟೆಲ್ಲ ಸಂಭ್ರಮಾಚರಣೆ ಅಲ್ವಾ. ದಸರಾ ಅನ್ನೋ ಪದನೇ ಸಾಕು ಸಿಕ್ಕಾಪಟ್ಟೆ ಸಂಭ್ರಮ ಮೂಡಿಸುವಂತಹ ಒಂದು ಪದ ಅದು ಅಂತಲೇ ಹೇಳಬೇಕು, ಒಂದು ಸಂಪ್ರದಾಯ ಅದು ಅಂತಲೇ ಹೇಳಬೇಕು. ಹಾಗೆ ಮುಂದುವರಿತಾ ಇನ್ನು ಎಲ್ಲೆಲ್ಲಿ ಏನೇನು ಕಥೆ ಇಲ್ಲ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಮತ್ತೆರಡು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಈಗಷ್ಟೇ ಸೋನು ನಿಗಮ್ ಅವರ ಅಧ್ವಾನಿಯಲ್ಲಿ ಪಂಚರಂಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ.

ಹಾಗೆ ಸ್ಮೈಲು ಚೆಲ್ಲುತ್ತಾ ದಸರಾವನ್ನು ಆಚರಿಸಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬಂದಿತ್ತು. ಹರಿಹರನ್ ಹಾಗೂ ಮಹತಿಯವರ ಧ್ವನಿಯಲ್ಲಿ ಕೆಂಪ ಚಿತ್ರದ್ದಾಗಿತ್ತು. ಕವಿರಾಜ್ ಅವರ ಸಾಹಿತ್ಯ ಹಾಗೆ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಇನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ದಸರಾ ಎಷ್ಟೆಲ್ಲ ಹೆಂಗೆಲ್ಲ ಫೇಮಸ್ ಆಗಿರುತ್ತೋ, ಮೈಸೂರು ದಸರಾ ಎಷ್ಟೆಲ್ಲ ಫೇಮಸ್ಸೋ, ಹಾಗೆ ಮಡಿಕೇರಿ ದಸರಾ, ಮಂಗಳೂರು ದಸರಾನೂ ಕೂಡ ಮುಂದುವರಿತಾ ಇರುತ್ತೆ. ಅದೇ ರೀತಿ ಇನ್ನು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ರಾಮಾಯಣದ ನಾಟಕಗಳನ್ನು ಪ್ರದರ್ಶನ ಮಾಡುವಂಥದ್ದಾಗಿರಬಹುದು. ಹಾಗೆ ಹಲವಾರು ಕಡೆ ಈ ಒಂದು ರಾಮ್ಲೀಲಾ ಅನ್ನುವಂಥ ಒಂದು ಪ್ರಸಂಗ ಮಾಡೋದಾಗಿರಬಹುದು. ಹಾಗೆ ರಾವಣನ ಸಂಹಾರ ಆಯಿತು ಅನ್ನೋದರ ಉದ್ದೇಶವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತಾರೆ. ಇದು ಕಾಲದಿಂದನೂ ಕೂಡ ನಡ್ಕೊಂಡು ಬಂದಂತಹ ಆಚರಣೆ. ದೊಡ್ಡದೊಂದು ಮೈದಾನದಲ್ಲಿ ರಾವಣನ ಮೂರ್ತಿಯನ್ನು ಇರಿಸಿ ಇಲ್ಲಿಂದ ಒಂದು ಕಡೆಯಿಂದ ಬಾಣವನ್ನು ಬಿಟ್ಟು ಅದರಲ್ಲಿ ಹಲವಾರು ಫೈರ್ ವರ್ಕ್ಸನ್ನು ಹಾಕಿರ್ತಾರೆ. ಸೊ ಅಷ್ಟೆಲ್ಲನೂ ಕೂಡ ಪಟ ಪಟ ಪಟ ಅನ್ನೋಂಥದ್ದಾಗಿರ್ಬೋದು. ಸೊ ಅದನ್ನು ವೀಕ್ಷಿಸೋದಕ್ಕೆ ಸಾಕಷ್ಟು ಸಾಕಷ್ಟು ಜನ ನೆರೆದಿರ್ತಾರೆ. ಇನ್ನು ನಮ್ಮ ಜಂಬೂ ಸವಾರಿ ಅತ್ಯಂತ ಗಾಂಭೀರ್ಯದಿಂದ ನಡ್ಕೊಂಡು ಹೋಗುವಂಥ ಜಂಬೂ ಸವಾರಿನ ಯಾರು ತಾನೇ ಮಿಸ್ ಮಾಡೋಕ್ಕಾಗುತ್ತೆ ಹೇಳಿ. ನಿಜ ಮೋಸ್ಟ್ ವೇಟೆಡ್ ಮೂಮೆಂಟ್ ಅಂತ ಅನಿಸುತ್ತೆ. ಇನ್ನು 21ನೇ ತಾರೀಕು ಯಾವಾಗ ಬರುತ್ತೋ ಅವತ್ತಿನ ದಿನ ಜಂಬೂ ಸವಾರಿ ಕಣ್ಣು ತುಂಬಿಕೊಳ್ಬೇಕು. ಪ್ರತಿ ವರ್ಷನೂ ಕೂಡ ಅದೇ ರೀತಿ ನಡ್ಕೊಂಡೇ ಹೋಗ್ತಿದ್ರು ಕೂಡ ಏನೋ ಒಂದು ರೀತಿಯ ಕುತೂಹಲ ಜಂಬೂ ಸವಾರಿ ಅನ್ನುವಂಥದ್ದು. ಈ ವರ್ಷನೂ ಸಹ ಅಷ್ಟೇ ಕುತೂಹಲದಿಂದ ಕಾಯ್ತಾ ನಾವು ಕೂಡ ನೋಡೋಣ ಅಂತ ಹೇಳ್ತಾ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಈ ಸೊಗಸಾಗಿರುವಂತಹ ಗೀತೆ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಜುಗ್ಗಾರಿ ಚಿತ್ರದ ಕೆವೈಎನ್ ಅವರ ಸಾಹಿತ್ಯ ಹಾಗೆ ಅರ್ಜುನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಸಮಯ ಆಗಿದೆ 5:53. ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಹರಿಹರದಿಂದ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಅವರ ಸಂದೇಶ ಬಂದಿದೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಾಗೆ ಮಹಾರಾಷ್ಟ್ರದಲ್ಲಿ ಅತ್ಯಂತ ವಿಶೇಷವಾಗಿ ದಸರಾವನ್ನು ಆಚರಿಸ್ತಾರೆ. ಆಪ್ತ ಅನ್ನುವಂತಹ ಎಲೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥದ್ದು, ಹಾಗೆ ಇದನ್ನು ಚಿನ್ನ ಅಂತ ಕೂಡ ಕರೀತಾರೆ, ಸೋನಾ ಅಂತ ಕೂಡ ಕರೀತಾರೆ. ಸೊ ಇದನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಸಾಯಂಕಾಲದೊತ್ತು ಹಾಗೆ ಹಿರಿಯರ ಆಶೀರ್ವಾದಗಳನ್ನು ಪಡೀತಾರೆ. ಈ ರೀತಿ ಒಂದು ವಿಶೇಷ ಆಚರಣೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಹರಿಹರನವರು ವಿಜ್ಞಾನ ನಗರದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ಛತ್ತೀಸ್ಗಢದಲ್ಲೂ ಕೂಡ ತುಂಬ ಸುದೀರ್ಘವಾಗಿ ದಸರಾ ನಡೆಯುತ್ತೆ, ನಿಮಗೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇದ್ರ ಬಗ್ಗೆ ಸ್ವಲ್ಪ ಒಂಚೂರು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಸುತ್ತೆ. ಹಾಗೆ ಸಂದೇಶ ಕಳಿಸಿದ್ದಾರೆ ಮೂಡಲ ವಿಠಲಾಪುರದ ಶ್ರೀಧರ್ ಪದ್ಮಾ ಪನ್ನಗಾಟಿ ಅನಂತ್ ಕುಮಾರ್ ಅವರು ಕೂಡ. ಹಾಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ. ಸೋಮಶೇಖರ್ ಶ್ಯಾಮನೂರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕೌಡ್ಲೆ ರವಿ ಅಂಜನಾ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹೆಬ್ಬಾಳದ ರಮೇಶ್ ಅವರು ಕೂಡ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಡ್ಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ದಸರಾ ಅಂತಂದರೆ ಬರೀ ದಸರಾ ಅಂತ ಪದ ಇರೋದು, ಹಾಗೆ ನವರಾತ್ರಿ ಅಂತ ಪದ ಇರೋ ಗೀತೆಗಳು ಮಾತ್ರನೇ ಅಲ್ಲ, ಪ್ರತಿ ಕ್ಷಣನೂ ಕೂಡ ದಸರಾ ಸಂಭ್ರಮದ ಆಚರಣೆನೇ ಸಿಕ್ಕಾಪಟ್ಟೆ ಖುಷಿ ಕೊಡುವಂತಹ ಗೀತೆಗಳನ್ನು ನಾವೆಲ್ಲರೂ ಕೂಡ ಕೇಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜಾಕಿ ಚಿತ್ರದ ಟೈಟಲ್ ಟ್ರ್ಯಾಕ್, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ನಾನ್ಸ್ಟಾಪ್ ಸಂಜೆಯಲ್ಲಿ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜಾ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ
0: ಪ್ರತಿ ರಾತ್ರಿ 10 ಗಂಟೆಗೆ.
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: This is Akashwani. The news read by Anuja Kumar. Chief Justice of India, Justice Suryakant, has said that the doors of the Supreme Court are open to everyone and any petition from any common citizen or member of an elected body is welcome. He said that every Indian citizen has the right to approach the court and the court will hear their concerns and grant relief for whatever is due under the law. Justice Suryakant made the remarks while addressing the 33rd Foundation Day of NHRC in New Delhi. Responding to the India bloc's demand for a meeting, Justice Suryakant said he had received a letter yesterday requesting an appointment and had replied last night explaining why he was unable to meet them.
1: The doors of the Supreme Court are open to everyone. Any person, whether an ordinary citizen or a member of an elected body, has the right to approach us. Every citizen of India has this right. We will hear the grievances and address their concerns in accordance with the law and the legal framework. I received the letter yesterday and replied to it last night, and I have cited the reasons for expressing my inability to meet. I have maintained the confidentiality of the letter.
0: The BJP has accused the Congress leader and the leader of opposition in the Lok Sabha, Rahul Gandhi, of weakening the constitutional institutions and tarnishing the image of the country. Briefing media in New Delhi today, senior BJP leader and party MP Anurag Singh Thakur alleged that whenever the Congress party suffers electoral defeat, it sometimes raises questions on electronic voting machines and sometimes on the election commission. Mr. Thakur said that Congress should produce evidence instead of making accusations only. He said Rahul Gandhi also could not submit any evidence when he met President Draupadi Murmu along with the opposition delegation regarding alleged irregularities in special intensive revision. Delhi police has designated three new venues for protests and demonstrations, that is Ramlila Ground, Burari Ground and CBD Ground in East Delhi. In an order, Delhi Police Commissioner Anurag Kumar announced that Jantar Mantar has been denotified as a designated protest site. The Union Home Ministry had constituted a committee to identify suitable alternative venues to ensure citizens' right to organize protests and demonstrations. Delhi Metro has informed that entry and exit gates of all metro stations of the Delhi Metro network are now open. The interchange facility at all the concerned metro stations is also available. Commerce and Industry Minister Piyush Goyal has emphasized that the country's youth must actively participate in India's development journey by bringing fresh perspectives, innovative ideas and strong sense of purpose to policy making. Mr. Goyal was addressing the Delhi Dialogue 2026 in New Delhi today. He highlighted India's resilience and growth trajectory despite global challenges. He further expressed confidence that India's economy would reach $30 trillion by 2047.
2: All we have to do is to demonstrate the strength of 1.4 billion people. So you are an aging population, I have a young population. My average age is below 30 years. For the next 30 years, I'll remain below. So from now until 2047, I will become a $30 trillion economy and the fastest growing large economy. I tell every minister, this is a paper, you put any growth rate you want and calculate your GDP in the next 23 years, up to 2047. Let's put the two numbers side by side and then realize. There's no country in the world which is probably double their GDP.
0: Defence Minister Rajnath Singh has said that over the past few years, the government has focused on achieving self-reliance and modernization across all sectors, from weaponry and technology to clothing, equipment and training. The Defence Minister was speaking during the signing of MOU between the Indian Army and the Food Corporation of India in New Delhi today. The centre has urged all states and union territories to ensure the prominent display of rates charged for services and facilities offered by clinical establishments. The move aims to empower patients to make informed healthcare decisions. The 2026 Nobel Prize in Economics has been awarded to American economists Robert E. Hall and Michael Woodford for developing macroeconomic models that help policymakers stabilize economies during booms and recessions. The Royal Swedish Academy of Sciences said their work has strengthened the theoretical basis for fiscal and monetary policies. And that is the end of this news bulletin.
3: ಸಮಯ ಇದೆ 6:10. ಇನ್ನೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
4: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ, ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು. ಅವರ ಮಗಳು ಅಂದ್ರೆ ಕಲಾದೇವಿಯ ಕುಟುಂಬ ಜಿವಿ ಮಾಲತಮ್ಮ ಅವರದು. 4 ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು. ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು ಜಿವಿ ಮಾಲತಮ್ಮ ಅವರ ಧ್ವನಿ.
5: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಗೆ ನಮ್ಮಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕಟ್ಟಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ ನಿಲ್ಲಿ ಕೂಗ್ತಾಯಿದ್ರೆ ಅವ್ ಅಂತ ತೆಗೆವರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಯಾವುದಪ್ಪ ಅಬ್ಬು ತಾವು ತೆಗು ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ದರು ನಮ್ಮಕ್ಕ. ಅದರಲ್ಲಿ ಧ್ರುವನ್ ಪಾರ್ಟ್ನಲ್ಲಿ ತಮಿಳ್ ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೆಯದಾಯಿತು ಅಂತ ಹೇಳ್ತೀವಿ ಮಕ್ಕಳಲ್ಲಿ. ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ, ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು ಜ್ವರ ಬಂದರೆ ಓದ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಅವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಿಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಿಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸತಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಪಾಲಕರಿದಹಿರ ಪಾಲನ್ನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮಕ್ಕನಿಗೆ 2 ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಳಿಮ್ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋರು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇ ಇಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೆಯದಾಯಿತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು. ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನೂ ಪಾಠದಾರರೇ. ಆದ್ರೆ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನು ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ ಹೇಳ್ತಿದ್ರು ನಾವು ನಾಟಕಕ್ಕೆ ತಯಾರಿ. ಆದ್ರಿಂದ ಅವರನ್ನು ನಮಗೆ ಬಹಳ

0: ತರಬೇತಿ ಮಾಡ್ಕೊಂಡು ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟಿ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳಿಗೆ ಶುರು ಮಾಡಿಕೊಂಡು. ಸಂತೋಷದ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲೂ ಹೆಸರು ಅದಕ್ಕೆ. ಅದರಲ್ಲಿ ನಾನೊಂದು ಕರಿ ಹುಡಿ ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗ್ಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ, ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾರ್ಟ್ ಮಾಡ್ತಾರೆ ವೀರಣ್ಣವರೇ, ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಆಗೋಯಿತು. ಸರಿ, ಆವಾಗ ನಮಸ್ಕಾರ ಮಾಡ್ಬೋದು. ಏ ಬೇಡ ಬೇಡಿ, ಬಣ್ಣ ಕರಿ ಬಣ್ಣ ಕರಿ ಬಣ್ಣ, ಕಾಲಿಗೆ ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ, ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿ ಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದರಷ್ಟು ಸಂತೋಷ ನಮಗೆ ಇನ್ಯಾವುದು ಏನು ಕೊಟ್ಟರು ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಹಾಗಾದ್ರೆ ಇನ್ನೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಸಮುದ್ರ ತಟೀಯ ಕ್ಷೇತ್ರೇಷು ಜಲಾಂತರ್ಗತ ಸುರಕ್ಷಾ ಸಂಕಟ ನಿವಾರಣಾರ್ಥಂ INS ಮಂಗ್ರೌಲ್ ಇತ್ಯೇಷಃ ಸ್ವದೇಶೀ ಸಮರಪೋತಃ ಭಾರತೀಯ ನೌಸೇನಾಯಾಂ ರಾಷ್ಟ್ರಾಯ ಸಮರ್ಪಿತಃ. ಪ್ರತ್ಯೇಕ ಭಾರತೀಯ ನಾಗರಿಕೆ ನ್ಯಾಯ ಪ್ರಾಪ್ತಯೇ ಸರ್ವೋಚ್ಚ ನ್ಯಾಯಾಲಯಸ್ಯ ದ್ವಾರಾಣಿ ಸರ್ವದಾ ಅಪಾವೃತಾನಿ ಏವ ತಿಷ್ಠಂತಿ ಇತಿ ಮುಖ್ಯ ನ್ಯಾಯಾಧೀಶೇನ ಸೂರ್ಯಕಾಂತೇನ ಉದ್ಘೋಷಿತಂ. ನವದೆಹಲ್ಯಾಃ ಜಂತರ್ ಮಂತರ್ ಸ್ಥಲಂ ಅಧುನಾ ವಿರೋಧ ಪ್ರದರ್ಶನ ಸ್ಥಾನಂ ನ ಸ್ಥಾಸ್ಯತಿ. ದೆಹಲಿ ಆರಕ್ಷಿ ಅಧಿಕಾರಿಭಿಃ ಜನ ಪ್ರದರ್ಶನೇಭ್ಯಃ ತ್ರೀಣಿ ನೂತನಾನಿ ಸ್ಥಾನಾನಿ ಪರಿಗಣಿತಾನಿ. ಚಿಕಿತ್ಸಾ ಸುವಿಧಾಸು ಮೌಲ್ಯ ಪಾರದರ್ಶಿತಾಂ ವರ್ಧಯಿತುಂ ಕೇಂದ್ರೇಣ ಸರ್ವೈಹಿ ರಾಜ್ಯೈಹಿ ಕೇಂದ್ರಶಾಸಿತ ಪ್ರದೇಶೈಶ್ಚ ರುಗ್ನಾಲಯ ಪ್ರದೇಶಾನಾಂ ಶುಲ್ಕಾನಾಂ ಸುಸ್ಪಷ್ಟಂ ಪಟ್ಟಿಕಾ ಪ್ರದರ್ಶನಂ ನಿರ್ವೋಢುಂ ಸಮಾದಿಷ್ಟಂ. ಅಪಿ ಚ ಸಮಷ್ಟಿ ಅರ್ಥಶಾಸ್ತ್ರಸ್ಯ ಸ್ಥಿರೀಕರಣ ಪ್ರತಿಮಾನಾಂ ವಿಕಾಸ ಹೇತುಃ ಅಮೆರಿಕಿ ವಿದ್ವದ್ಭ್ಯಾಂ ರಾಬರ್ಟ್ ಇ ಹಾಲ್ ಮೈಕಲ್ ವುಡ್ಫೋರ್ಡ್ ವರ್ಯಾಭ್ಯಾಂ ಪ್ರತಿಷ್ಠಿತಃ ಅರ್ಥಶಾಸ್ತ್ರ ನೊಬೆಲ್ ಪುರಸ್ಕಾರಃ ಅಲಂಕೃತಃ. ಅಥ ವಾರ್ತಾಃ ವಿಶದೀಕೃತ್ಯ. ಶಾರದೀಯ ನವರಾತ್ರೋತ್ಸವಸ್ಯ ದ್ವಿತೀಯ ಅಹನಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ದೇಶವಾಸಿಭ್ಯಃ ಹಾರ್ದಾನ್ ಶುಭಾಶಯಾನ್ ವ್ಯಾಹೃತವಾನ್. ಸಾಮಾಜಿಕ ಅಂತರ್ಜಾಲೀಯ ಪಟಲೆ ಸ್ವಸಂದೇಶಂ ಪ್ರಸಾರಯನ್ ಪ್ರಧಾನಮಂತ್ರಿ ಪ್ರಾವೋಚತ್ ಯತ್ ನವರಾತ್ರಸ್ಯ ದ್ವಿತೀಯಂ ದಿನಂ ತಪಸಃ ತ್ಯಾಗಸ್ಯ ದೃಢಸಂಕಲ್ಪಸ್ಯ ಚ ಪ್ರತೀಕಭೂತಾಯಾಃ ಭಗವತ್ಯಾಃ ಬ್ರಹ್ಮಚಾರಣ್ಯಾಃ ಉಪಾಸನಾಯೈ ಸಮರ್ಪಿತಮಸ್ತಿ. ಪ್ರಧಾನಮಂತ್ರಿಣಾ ಪ್ರಾರ್ಥನಾ ವಿಹಿತಾ ಯತ್ ಮಾತಾ ಪದ್ಮಧಾರಿಣಿ ದೇವಿ ಬ್ರಹ್ಮಚಾರಿಣಿ ಸರ್ವಾನಪಿ ಜನಾನ್ ಶೌರ್ಯೇಣ ಧೈರ್ಯೇಣ ಆತ್ಮಸಂಯಮೇನ ಚ ಅನುಗೃಹಣಾತು ಇತಿ. ಕೋಚೀಸ್ ನಗರಸ್ಥೇನ ಕೋಚಿ ಶಿಪ್ಯಾರ್ಡ್ ಸಂಸ್ಥೆಯ ನಿರ್ಮಿತಸ್ಯ ತೃತೀಯಸ್ಯ ಜಲಮಗ್ನ ಶತ್ರುನಾಶಕ ಪೋತಸ್ಯ INS ಮಂಗ್ರೌಲ್ ಇತ್ಯಸ್ಯ ಅದ್ಯ ಮುಂಬಯ್ಯಾಂ ನೌಸೇನಾಯಾಂ ಔಪಚಾರಿಕಃ ಸಮಾವೇಶೋ ಜಾತಃ. ಸ್ವದೇಶೀ ಪ್ರೌದ್ಯೋಗಿಕ್ಯಾ ನಿರ್ಮಿತಸ್ಯ ಅಸ್ಯ ಸಮರಪೂತಸ್ಯ ಸಮಾವೇಶೇನ ತಟೀಯ ಅಗಾಧ ಜಲೇಷು ಜಲಾಂತರ್ಗತ ಶತ್ರುಣಾಂ ಸಂಧಾನಸ್ಯ ತೇಷಾಂ ಪ್ರತಿಕಾರಸ್ಯ ಚ ನೌಸೇನಾಯಾಃ ಸಾಮರ್ಥ್ಯಂ ಅಭೂತಪೂರ್ವಂ ಸುದೃಢಂ ಭವಿಷ್ಯತಿ. ಮುಂಬೈ ನೌಕಾಸ್ಥಾನೆ ಆಯೋಜಿತಾಯಾಃ ಅಸ್ಯಾಃ ನೌಸೇನಾ ದೀಕ್ಷಾಯಾಃ ಅಧ್ಯಕ್ಷತಾಂ ಕುರ್ವನ್ ಪಶ್ಚಿಮೀ ನೌದಲ್ ಪ್ರಮುಖಃ ವೈಸ್ ಅಡ್ಮಿರಲ್ ಸಂಜಯ ವತ್ಸ್ಯಾಯನಃ ಅಭಾಸತ ಯತ್ ಚತುಸ್ತ್ರಿಂಶದಧಿಕದ್ವಿಸಹಸ್ರತಮಂ ವರ್ಷಂ ಯಾವತ್ ಭಾರತೀಯ ನೌಸೇನಾಯಾಃ ಷಷ್ಠಿ ಪ್ರತಿಶತಂ ಜಲಯಾನಿನಿ ದಶ ವರ್ಷೇಭ್ಯಃ ಅಪಿ ನೂತನಾನಿ ಸ್ಥಾಸ್ಯಂತಿ. ಭಾರತಸ್ಯ ಮುಖ್ಯ ನ್ಯಾಯಾಧೀಶೇನ ನ್ಯಾಯಮೂರ್ತಿ

0: ಸೂರ್ಯಕಾಂತೇನ ಪ್ರೋಕ್ತಂ ಯತ್ ಸರ್ವೋಚ್ಚ ನ್ಯಾಯಾಲಯಸ್ಯ ದ್ವಾರಾಣಿ ಸರ್ವೇಭ್ಯಃ ನಾಗರಿಕೇಭ್ಯಃ ಸಮುದ್ಘಾಟಿತಾನಿ ಸಂತಿ. ಕಸ್ಯಾಪಿ ಸಾಮಾನ್ಯ ನಾಗರಿಕಸ್ಯ ವಾ ಜನಪ್ರತಿನಿಧೇಃ ವಾ ಯಾಚಿಕಾ ಸರ್ವದೈವ ಸ್ವಾಗತೀಕ್ರಿಯತೆ. ಮಾನವಾಧಿಕಾರ ಆಯೋಗಸ್ಯ ತ್ರಯಸ್ತ್ರಿಂಶತ್ತಮಂ ಸ್ಥಾಪನಾ ಪರ್ವ ಸಂಬೋಧಯನ್ ಮುಖ್ಯ ನ್ಯಾಯಾಧೀಶಃ ಪ್ರೋಕ್ತವಾನ್ ಯತ್ ಭಾರತ ಸಂವಿಧಾನಂ ಪ್ರತ್ಯೇಕಂ ಜನಸ್ಯ ಗರಿಮಾಂ ಸಮತಾಂ ಸ್ವಾತಂತ್ರ್ಯಂ ನ್ಯಾಯಂ ಚ ಪರಿರಕ್ಷಿತುಂ ದೃಢ ಸಂಕಲ್ಪಮಸ್ತಿ. ಸಹೈವ ಹ್ಯಃ ಪ್ರೇಷಿತಸ್ಯ ಪತ್ರಸ್ಯ ರಾತ್ರಾವೇವ ಉತ್ತರಂ ಪ್ರೇಷಯಿತ್ವಾ ಅಸಾಮರ್ಥ್ಯಸ್ಯ ಕಾರಣಾನಿ ಚ ಪ್ರತಿಪಾದಿತಾನಿ. ರಾಜಮಾತುಃ ವಿಜಯಾ ರಾಜೇ ಸಿಂಧಿಯಾ ವರ್ಯಾಯಾಃ ಜನ್ಮ ಜಯಂತ್ಯಾಂ ಅದ್ಯ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ತಾಂ ಪ್ರತಿ ಭಾವಪೂರ್ಣ ಶ್ರದ್ಧಾಂಜಲಿಃ ಸಮರ್ಪಿತಃ. ಪ್ರಧಾನಮಂತ್ರಿ ಅವೋಚತ್ ಯತ್ ರಾಷ್ಟ್ರಸೇವಾಯಾಂ ಅಸ್ಯಾಃ ತ್ಯಾಗಃ ಸಮರ್ಪಣಂ ಚ ಸರ್ವಾನ್ ಸದೈವ ಪ್ರೇರಯಿಷ್ಯತಿ. ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ರಾಜಮಾತುಃ ಆದರ್ಶ ವಿಚಾರಾಃ ವಿಕಸಿತ ಭಾರತಮಿತಿ ಸುದೃಢ ಸಂಕಲ್ಪೆ ನವ ಊರ್ಜಾಯಾಃ ಸಂಚಾರಂ ಕರಿಷ್ಯಂತಿ. ದಿಲ್ಯಾರಕ್ಷಿಬಲೇನ ವಿರೋಧ ಪ್ರದರ್ಶನಾನಾಂ ಆಯೋಜನಾಯ ತ್ರೀಣಿ ನೂತನಾನಿ ಸ್ಥಾನಾನಿ ನಿರ್ಧಾರಿತಾನಿ. ಏತೇಷು ರಾಮಲೀಲಾ ಮೈದಾನ್ ಬುಡಾಡಿ ಮೈದಾನ್ ಚೇತಿ ತಥಾ ಪೂರ್ವ ದಿಲ್ಯಾಂ ಸ್ಥಿತಂ ಸಿಬಿಡಿ ಮೈದಾನ್ ಚೇತ್ಯಾದಿನಿ ಸಮ್ಮಿಲಿತಾನಿ ಸಂತಿ. ದಿಲ್ಯಾರಕ್ಷಿ ಆಯುಕ್ತೇನ ಅನುರಾಗ ಕುಮಾರೇಣ ಆದೇಶಂ ಪ್ರಸಾರ್ಯ ಸೂಚಿತಂ ಯತ್ ಜಂತರ್ ಮಂತರ್ ಇತಿ ಸ್ಥಾನಂ ಅಧುನಾ ನಿರ್ಧಾರಿತ ಪ್ರದರ್ಶನ ಸ್ಥಳತ್ವೇನ ಅಧಿಸೂಚಿತಂ ನೈವಾಸ್ತಿ. ನಾಗರಿಕಾಣಾಂ ವಿರೋಧ ಪ್ರದರ್ಶನಸ್ಯ ಆಯೋಜನಸ್ಯ ಅಧಿಕಾರಂ ಸುನಿಶ್ಚೇತುಂ ಕೇಂದ್ರೀಯ ಗೃಹ ಮಂತ್ರಾಲಯೇನ ಉಪಯುಕ್ತಾನಾಂ ವೈಕಲ್ಪಿಕ ಸ್ಥಾನಾನಾಂ ಚಯನಾಯ ಸಮಿತಿಃ ನಿರ್ಮಿತಾ ಆಸೀತ್. ಪ್ರಿಯಾಃ ಶ್ರೋತಾರಃ ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಆಕಾಶವಾಣಿತಃ ಪ್ರಸಾರ್ಯತೆ.
1: ಯಸ್ಯಾಂ ಕಸ್ಯಾಂಚಿತ್ ವಾದಿಶಿ ಸ್ಥಿತಾಃ ಸಂತಃ ವಾರ್ತಾ ಪ್ರವಾಹೇಣ ಸಹ ಅವಿರತಂ ತಿಷ್ಠಂತು. ಎಕ್ಸ್ ಪಟಲೆ ಅಥ ಥ್ರೆಡ್ಸ್ ಪಟಲೆ ಚ @AIR ನ್ಯೂಸ್ ಅಲರ್ಟ್ಸ್ ಇತ್ಯನುಗಚ್ಛಂತು.
0: ದಿಲ್ಲಿ ಪ್ರದೂಷಣ ವಿಷಯೆ ಸರ್ವೋಚ್ಚ ನ್ಯಾಯಾಲಯಸ್ಯ ಮತಂ. ಕಠೋರ ನಿಷೇಧಾಜ್ಞಾಭ್ಯಃ ಜನ ಜಾಗರೂಕತಾ ಸ್ವೈಚ್ಛಿಕ ಸಹಯೋಗಶ್ಚ ಅಧಿಕ ಫಲಪ್ರದೌ. ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ ಪೀಠೇನ ಧಾರ್ಮಿಕ ಭಾವನಾನಾಂ ಆದರೇಣ ಸಹ ಸಂತುಲಿತ ನಿಯಂತ್ರಣಾಯ ಅಲ್ಪ ಹಾನಿಕರ ಸ್ಫೋಟಕಾನಾಂ ಚ ವಿಕ್ರಯಣಾಯ ಪರಾಮರ್ಶಃ ಪ್ರದತ್ತಃ. ಅಗ್ರಿಮಂ ವಾದಶ್ರವಣಂ ಚ ಅಕ್ಟೋಬರ್ ಮಾಸಸ್ಯ ಪಂಚದಶ ದಿನಾಂಕೆ ಭವಿಷ್ಯತಿ. ನವದೆಹಲ್ಯಾಂ ರಾಷ್ಟ್ರೀಯ ಮಾನವಾಧಿಕಾರ ಆಯೋಗಸ್ಯ ತ್ರಯಸ್ತ್ರಿಂಶತ್ತಮಃ ಸ್ಥಾಪನಾ ದಿವಸಃ ಅದ್ಯ ಸೋಲ್ಲಾಸಂ ಸಮಾಚರಿತಂಗತಃ. ಅಸ್ಯ ಅವಸರಸ್ಯ ವಿಶೇಷ ಸಮಾರೋಹೇ ಭಾಷಣಂ ಕುರ್ವನ್ ಆಯೋಗಸ್ಯ ಅಧ್ಯಕ್ಷಃ ನ್ಯಾಯಮೂರ್ತಿಃ ವಿ ರಾಮಸುಬ್ರಹ್ಮಣ್ಯಂ ವರ್ಯಃ ಪ್ರೋಕ್ತವಾನ್ ಯತ್ ಪರಿವರ್ತನಶೀಲ ಕಾಲಾನುಕೂಲ ಮಾನವಾಧಿಕಾರ ಸಂಸ್ಥಾಭಿಃ ಸ್ವಕಾರ್ಯ ಪ್ರಣಾಲೀ ಸುದೃಢಾ ಕರಣೀಯಾ ಯೇನ ಮಾನವ ಗರಿಮ್ಣಃ ಸ್ವಾತಂತ್ರ್ಯಸ್ಯ ಚ ರಕ್ಷಣ ಸಂಕಲ್ಪಃ ಪುನರ್ ನವೀಕೃತಃ ಭವೇತ್. ಲೋಕಸಭಾಯಾಃ ವಿಪಕ್ಷ ನೇತಾ ರಾಹುಲ್ ಗಾಂಧಿ ಅದ್ಯ ಅಬ್ರವೀತ್ ಯತ್ ಮುಖ್ಯ ನಿರ್ವಾಚನ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧಂ ಎನ್ಡಿಎ ದಲೈಃ ಅದ್ಯ ಉಚ್ಚತಮ ನ್ಯಾಯಾಲಯೇ ಯಾಚಿಕಾ ನಿವೇದ್ಯತೆ. ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ತೇನ ಪ್ರೋಕ್ತಂ ಯತ್ ಮುಖ್ಯ ನ್ಯಾಯಾಧೀಶಂ ಪತ್ರಂ ಪ್ರೇಷಯಿತ್ವಾ ನಿರ್ವಾಚನ ಶುಚಿತಾ ವಿಷಯೇ ಆಶಂಕಾಃ ಚ ವ್ಯಕ್ತೀಕೃತಾಃ. ಷಡ್ವಿಂಶತ್ಯುತ್ತರ ದ್ವಿಸಹಸ್ರತಮಸ್ಯ ಅರ್ಥಶಾಸ್ತ್ರ ನೋಬೆಲ್ ಪುರಸ್ಕಾರಃ ಅಮೆರಿಕಿ ವಿದ್ವದ್ಭ್ಯಾಂ ರಾಬರ್ಟ್ ಹಾಲ್ ಮೈಕೆಲ್ ವುಡ್ಫೋರ್ಡ್ ವರ್ಯಾಭ್ಯಾಂ ಪ್ರದಾನಾರ್ಥಂ ಉದ್ಘೋಷಿತಃ. ಸಮಷ್ಟಿ ಅರ್ಥಶಾಸ್ತ್ರಸ್ಯ ಪ್ರತಿಮಾನೈಃ ಆರ್ಥಿಕ ಸಮೃದ್ಧಯೋಃ ಸ್ಥಿರೀಕರಣಾಯ ರಾಜಕೋಶೀಯ ನೀತಿನಾಂ ಸುದೃಢೀಕರಣೆ ತಯೋಃ ಯೋಗದಾನಂ ಸಮಾದೃತಂ. ಕೇಂದ್ರ ಪ್ರಶಾಸನೇನ ಸರ್ವೇಭ್ಯಃ ರಾಜ್ಯೇಭ್ಯಃ ಕೇಂದ್ರಶಾಸಿತ ಪ್ರದೇಶೇಭ್ಯಶ್ಚ ಚಿಕಿತ್ಸಾ ಸಂಸ್ಥಾಭಿಃ ಪ್ರದತ್ತಾನಾಂ ಸೇವಾನಾಂ ಸೌವಿಧ್ಯಾನಾಂ ಚ ಶುಲ್ಕಂ ಪ್ರಮುಖತಯಾ ಪ್ರದರ್ಶನಂ ಸುನಿಶ್ಚೇತುಂ ಆಗ್ರಹೋ ವಿಹಿತಃ. ಕೇಂದ್ರೀಯ ಸ್ವಾಸ್ಥ್ಯ ಸಚಿವಯಾ ಪುಣ್ಯ ಸಲೀಲಾ ಶ್ರೀವಾಸ್ತವ ಇತ್ಯನಯಾ ಅಸ್ಮಿನ್ ವಿಷಯೇ ಸರ್ವೇಷಾಂ ರಾಜ್ಯಾನಾಂ ಕೇಂದ್ರಶಾಸಿತ ಪ್ರದೇಶಾನಾಂ ಚ ಮುಖ್ಯ ಸಚಿವೇಭ್ಯಃ ಪತ್ರಂ ಲಿಖಿತಂ. ಸ್ವಾಸ್ಥ್ಯ ಸೇವಾ ಶುಲ್ಕ ನಿರ್ಧಾರಣೆ पारदर्शितायाः महत्वं प्रतिपादयन्ती सा उक्तवती यत् शुल्कानां स्पष्टं प्रदर्शनं रोगे

ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಮನಸ್ಸುಗಳ ಮಾತು ಮಧುರಾಗೆ ಸ್ವಾಗತ. ಇವತ್ತು ನಾವು ಮಾತಾಡೋದು ನಿಮ್ಮ ಮನಸ್ಸಲ್ಲೇ ಎಲ್ಲೋ ಒಂದು ಕಡೆ ಚುಚ್ಚು ಅಂತ ಒಂದು ವಿಷಯದ ಬಗ್ಗೆ. ಇದ್ದಾಗ ಗೊತ್ತಾಗದೇ ಇರೋದು, ಹೋದಾಗ ಕಾಡುವಂಥದ್ದು. ನಾವು ಪ್ರತಿದಿನ ಎಷ್ಟೋ ಅವಕಾಶಗಳನ್ನ, ಎಷ್ಟೋ ಜನರನ್ನ, ಎಷ್ಟೋ ಮಾತುಗಳನ್ನ ಸುಮ್ಮನೆ ಕಡೆಗಣಿಸ್ಬಿಡ್ತೀವಿ, ಆಮೇಲೆ ನೋಡೋಣ ಅಂತ ಮುಂದಕ್ಕೆ ಹಾಕ್ತೀವಿ. ಅವರು ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಅನ್ಕೋತೀವಿ. ಆದರೆ ಒಂದಿನ ಆ ಧ್ವನಿ ನಿಂತು ಹೋಗುತ್ತೆ, ಆ ಕೈ ನಮ್ಮನ್ನ ಬಿಟ್ಟು ಹೋಗುತ್ತೆ, ಆ ಅವಕಾಶ ಕೈತಪ್ಪಿ ಹೋಗುತ್ತೆ. ಆಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅದರ ಬೆಲೆ ಎಷ್ಟಿತ್ತು ಅಂತ. ಇವತ್ತು ಹಾಗೊಂದು ಕಥೆಯ ಆ ಅನುಭವಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ.

ಸತ್ಯ ಹೇಳಿ, ನಾವೆಲ್ಲ ಹಾಗೆ ಅಲ್ವಾ, ಅಮ್ಮ ದಿನ ಊಟ ಮಾಡಿದ್ಯ ಅಂತ ಕೇಳಿದಾಗ ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡ್ತೀವಿ. ಫ್ರೆಂಡು ಸಿಕ್ಕಾಗ ಮಾತಾಡೋಣ ಅಂದಾಗ ಬೀಸಿದೀನಿ ಅಂತ ಹೇಳ್ತೀವಿ. ಅಪ್ಪ ಸಮಯ ಸಿಕ್ಕಾಗ ಸಿನಿಮಾಗ ಹೋಗೋಣ ಅಂದಾಗ ಈಗ ಮೂಡಿಲ್ಲ ಅಂತೀವಿ. ನಮ್ ಕೈಯಲ್ಲಿರೋ ಕೆಲಸ, ನಮ್ಮ ಸುತ್ತ ಇರೋ ಜನ, ನಮಗೆ ಸಿಗೋ ಪ್ರೀತಿ ಎಲ್ಲವನ್ನ ನಾವು ಸಾಮಾನ್ಯ ಅಂತ ತಿಳ್ಕೊತೀವಿ.

ನನ್ನ ಕ್ಲಾಸ್ಮೇಟ್ ಸ್ನೇಹ ಅಂತ ಇದ್ಲು. ಅವಳಜ್ಜಿ ಅವಳಿಗೆ ದಿನಾ ಬೆಳಗ್ಗೆ ಅವಳ ತಲೆಗೆ ಎಣ್ಣೆ ಹಚ್ಚಿ ಜಡೆ ಹೆಣಿತಾ ಇದ್ರು. ಸ್ನೇಹಗೆ ಅದೊಂದು ಟಾರ್ಚರ್ ಫೀಲ್ ಆಗ್ತಾ ಇತ್ತು. ಲೇಟ್ ಆಗ್ತಾ ಇದೆ ಅಜ್ಜಿ, ಬೇಗ ಅಂತ ದಿನ ಕಿರಿಸ್ತಾ ಇದ್ಲು. ಅಜ್ಜಿ ನಗ್ತಾ, ಆಗ್ಲಿಕ್ಕಂದ ಅಂತ ಜಡೆ ಹೆಣಿತಾ ಇದ್ರು. ಹೀಗೆ ಒಂದಷ್ಟು ದಿನ ಆದ್ಮೇಲೆ ಅಜ್ಜಿ ಹಾಸಿಗೆ ಹಿಡಿದ್ರು, ಆಮೇಲೆ ಇರ್ಲೇ ಇಲ್ಲ. ಇವತ್ತು ಸ್ನೇಹ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾಳೆ, ಲಕ್ಷ ಗಟ್ಲೆ ಸಂಬಳ. ಒಂದಿನ ಹೀಗೆ ಸಿಕ್ಕಾಗ ಮಾತಾಡ್ಬೇಕಾದ್ರೆ ಹೇಳ್ತಿದ್ಲು, ನನ್ನ ಇಡೀ ಸಂಬಳ ಕೊಟ್ಟು ಅಜ್ಜಿ ಜಡೆ ಹೆಣಿತಿದ್ರಲ್ಲ, ಆ 10 ನಿಮಿಷನ ವಾಪಸ್ ತಗೋಬೇಕು ಅನ್ಸುತ್ತೆ ಕಣೋ ಅಂತ. ಅದೇ ನೋಡಿ, ನಾವು ಇದ್ದಾಗ ಬೆಲೆನ ಅರ್ಥ ಮಾಡ್ಕೊಳ್ಳಲ್ಲ, ಹೋದಾಗ ತುಂಬಾ ಮಿಸ್ ಮಾಡ್ಕೋತೀವಿ. ಕರುಣೆ

ನಾವು ಕಳ್ಕೊಳ್ಳೋದು ವ್ಯಕ್ತಿಗಳನ್ನ ಮಾತ್ರ ಅಲ್ಲ, ಅವರ ಜೊತೆಗಿನ ಚಿಕ್ಕ ಚಿಕ್ಕ ಕ್ಷಣಗಳನ್ನ, ಅಪ್ಪನ ಮನೆಗೆ ಬೇಗ ಬಾ ಅನ್ನೋ ಕಾಳಜಿನ, ಸ್ನೇಹಿತರ ನೀನ್ ಮಾಡ್ತೀಯಾ ಬಿಡೋ ಅನ್ನೋ ನಂಬಿಕೆನ. ನಾವ್ ಅನ್ಕೋತೀವಿ ಸಮಯ ಇದೆ ಅಂತ, ಆದ್ರೆ ಸಮಯ ಯಾರಿಗೂ ವೇಟ್ ಮಾಡಲ್ಲ. ಕೆಲವು ಮಾತುಗಳನ್ನ ಹೇಳೋದಕ್ಕೆ ನಾಳೆ ಅನ್ನೋದು ಇರೋದೇ ಇಲ್ಲ, ಕೆಲವು ಜನರನ್ನ ನೋಡೋದಕ್ಕೆ ನಾಳೆ ಅನ್ನೋದು ಖಂಡಿತ ಇರಲ್ಲ. ಈ ಸತ್ಯ ಅರ್ಥವಾದಾಗ ತುಂಬಾ ಟೈಮ್ ಆಗೋಗಿರುತ್ತೆ. ಈಗ ಕಣ್ಮುಚ್ಚಿ ಯೋಚನೆ ಮಾಡಿ, ಯಾರ್ಯಾರಿದ್ದಾರೆ ನಿಮ್ ಜೀವನದಲ್ಲಿ, ಯಾರು ಮಾತು ನಿಮ್ಗೆ ಕಿರಿಕಿರಿ ಅನ್ನಿಸ್ತಾ ಇದೆ, ಯಾರ ಅವಕಾಶವನ್ನ ಮುಂದೆ ಅಂತ ಮುಂದೆ ಹಾಕ್ತಾ ಇದ್ದೀರಾ? ಈ ಕಾರ್ಯಕ್ರಮ ಮುಗಿದ ತಕ್ಷಣ ಒಂದು ಕೆಲಸ ಮಾಡಿ, ಅವ್ರಿಗೆ ಕಾಲ್ ಮಾಡಿ ನೀವು ನನಗೆ ಮುಖ್ಯ ಅಂತ ಹೇಳಿ, ಕ್ಷಮಿಸು ಅಂತ ಕೇಳೋ ಹಾಗಿದ್ರೆ ಕೇಳಿ, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ರೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾಳೆ ಆ ಅವಕಾಶ ಇರುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ. ಕಳ್ಕೊಂಡು ಅಳೋದಕ್ಕಿಂತ ಇದ್ದಾಗ ಪ್ರೀತಿಸೋದೆಷ್ಟು ಸುಲಭ ಅಲ್ವಾ? ಕೊನೆಯದಾಗಿ ಒಂದೇ ಮಾತು, ಜೀವನ ನಮ್ಗೆ ಎರಡನೇ ಅವಕಾಶ ಕೊಡುತ್ತೆ, ಆದ್ರೆ ಎಲ್ಲಾ ವಿಷಯದಲ್ಲೂ ಕೊಡಲ್ಲ. ಕೆಲವು ಜನ, ಕೆಲವು ಕ್ಷಣಗಳು, ಕೆಲವು ಮಾತುಗಳು ಒಮ್ಮೆ ಹೋದ್ರೆ ಮತ್ತೆ ಬರೋದಿಲ್ಲ. ಹಾಗಾಗಿ ಇವತ್ತೇ ಹೇಳಿ, ಇವತ್ತೇ ಮಾಡಿ, ಇವತ್ತೇ ಪ್ರೀತಿಸಿ. ಮನಸ್ಸುಗಳ ಮಾತು ಮಧುರ, ಯಾಕಂದ್ರೆ ಕೆಲವು ಮಾತುಗಳು ಕೇಳೋಕೆ ಅಲ್ಲ, ಬದುಕೋದಿಕ್ಕೆ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು? ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್. ಸಮಯ ಇದೆ 6:39. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿ ಜಿರಾಮ್ ಜಿಯಡಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸುವಲ್ಲಿ ವಿಳಂಬ ಹಾಗೂ ನಿರ್ಲಕ್ಷ್ಯ ತೋರಿದ 308 ಪಿಡಿಒ, ಜಿಲ್ಲಾ ಪಂಚಾಯಿತಿಯ 12 ಉಪ ಕಾರ್ಯದರ್ಶಿ ಹಾಗೂ 74 ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಮತ್ತು 12 ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಫಲಾನುಭವಿಗಳಿಗೆ 15 ದಿನಗಳೊಳಗೆ ಕೂಲಿ ಹಣ ಪಾವತಿ ಮಾಡದಿದ್ದರೆ ಸಂಬಂಧಿತ ಪಿಡಿಒಗಳನ್ನೇ ಹೊಣೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರೂ ವಿಳಂಬವಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 12 ಜಿಲ್ಲೆಗಳ 311 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಲಿ ಹಣ ಪಾವತಿ ವಿಳಂಬವಾಗಿರುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದ ಯೋಜನೆಯ ಉದ್ದೇಶವೇ ನಾಶವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು ಮಾಡುವುದರ ಜೊತೆಗೆ ರಾಜ್ಯದ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮಂಗಳೂರು ಉಡುಪಿ ಶಿವಮೊಗ್ಗ ಭಾಗಗಳ ರೈಲ್ವೆ ಸಂಪರ್ಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಪರಿಶೀಲಿಸಲಾಗಿದೆ. 2018 ಅನುಮೋದಿತಗೊಂಡಿದ್ದ ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲ್ವೆ ಮಾರ್ಗಕ್ಕೆ 2025 ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ ಮಾಡಿರುವ ರಹಸ್ಯ ಕಾರ್ಯಾಚರಣೆಯ ಸತ್ಯಾಸತ್ಯತೆ ಹೊರಬರಲು ತನಿಖೆ ಅಗತ್ಯ ಎಂದು ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾರಿದ್ದಾರೆ ಎಂಬುದು ತಿಳಿಯಬೇಕು, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಿಸಿದ ವ್ಯಕ್ತಿಗೆ ಪೊಲೀಸ್ ರಕ್ಷಣೆ ಒದಗಿಸುತ್ತಿರುವುದೇಕೆ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಮೈಸೂರು ಅರಮನೆಯಲ್ಲಿ ಮುಖ್ಯಮಂತ್ರಿ ಫೋಟೋಶೂಟ್ ಮಾಡಿಸಿಕೊಂಡಿರುವುದನ್ನು ಅವರು ಟೀಕಿಸಿದ್ದಾರೆ. ಕಾಂಗ್ರೆಸ್ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜಕೀಯಕ್ಕೆ ಎಳೆಯುವುದು ತಪ್ಪು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆ ಕುರಿತು ತನಿಖೆಗೆ ಆದೇಶಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಹಸ್ಯ ಕಾರ್ಯಾಚರಣೆಯ ಎರಡನೇ ಭಾಗ ಎನ್ನಲಾದ ವಿಷಯದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಗುರಿಯಾದ ಯಾವುದೇ ಸಚಿವರ ಹೆಸರನ್ನು ಮುಖ್ಯಮಂತ್ರಿ ಪ್ರಸ್ತಾಪಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಬೆಂಗಳೂರನ್ನು ಪ್ರಮುಖ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ 20-25ರವರೆಗೆ ಫೀಬಾ ಮಹಿಳಾ ಬಾಸ್ಕೆಟ್ ಲೀಗ್ ಏಷ್ಯಾ 2026 ಆಯೋಜಿಸಲಾಗುವುದು ಎಂದು ಘೋಷಿಸಿದ್ದಾರೆ. ಏಷ್ಯಾದ 6 ಚಾಂಪಿಯನ್ ಕ್ಲಬ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಜಪಾನ್ನ ಡೆನ್ಸೋ ಐರಿಸ್, ದಕ್ಷಿಣ ಕೊರಿಯಾದ ಚಿಯಾಂಗ್ಜು ಕೆಬಿ ಸ್ಟಾರ್ಸ್, ಚೀನಾದ ಸಿಚುವಾನ್ ಯುವಾಂಡಾ ಮೈಲೆ, ಫಿಲಿಪೈನ್ಸ್ನ ಅಕಾರಿ ಸ್ಪಾರ್ಕ್ಸ್, ಚೈನೀಸ್ ತೈಪೆಯ ಕ್ಯಾಥೆ ಲೈಫ್ ಟೈಗರ್ಸ್ ಮತ್ತು ಭಾರತದ ಹಾಲಿ ರಾಷ್ಟೀಯ ಚಾಂಪಿಯನ್ಗಳಾದ ಇಂಡಿಯನ್ ರೈಲ್ವೇಸ್ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಒಂದು ವಾರದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರ ಸಭೆ ಕರೆಯುವ ಭರವಸೆ ನೀಡಿದ್ದಾರೆ. ರೈತರ ಎಲ್ಲಾ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರು ಖಾಸಗಿ ಫೈನಾನ್ಸ್ಗಳಿಂದ ಒಂದು ವಾರ ಹಾಗೂ ತಿಂಗಳ ಆಧಾರದ ಮೇಲೆ ಪಡೆದಿರುವ ಸಾಲಗಳ ಮರುಪಾವತಿ ಕಷ್ಟವಾಗುತ್ತಿದ್ದು, ಇಂತಹ ಸಾಲ ವಸೂಲಾತಿಯನ್ನು ಮುಂದಿನ 2 ವರ್ಷಗಳವರೆಗೆ ಸ್ಥಗಿತಗೊಳಿಸಲು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರಿಗೆ ಎಕರೆಗೆ ಕನಿಷ್ಠ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ, ನಿರಂತರ ವಿದ್ಯುತ್ ಪೂರೈಕೆ, ಕಬ್ಬಿನ ಬೆಲೆ ಏರಿಕೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019ರ ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಬೆಳಕು ಸಂಸ್ಥೆಯ ಅಧ್ಯಕ್ಷ ಗೋಪಿನಾಥ್ ಕರವಿ, ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಹಾಗೂ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ ಎಂದು ತಿಳಿಸಿದ್ದಾರೆ.
4: ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಬಯಲು ಮಲವಿಸರ್ಜನೆ ಆಗಿರ್ಬೋದು, ಮತ್ತು ಶೌಚಾಲಯ ನಿರ್ಮಾಣ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ಈ ಎಲ್ಲ ಅಂಶಗಳಿಂದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಜಾಗೃತಿಯನ್ನು ಈ ಒಂದು ಅಭಿಯಾನ ಯಶಸ್ವಿಯಾಗಿ ಮೂಡಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ಶೌಚಾಲಯ ನಿರ್ಮಾಣ ಆಗಿರೋದರಿಂದ ಮಹಿಳೆಯರ ಘನತೆ ಮತ್ತು ಸುರಕ್ಷತೆಗೆ ಇದು ನೆರವಾಗಿದೆ.
3: ಪ್ರಸಕ್ತ ಸಾಲಿನ ನಾಡಹಬ್ಬ ದಸರಾ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರದ ಉದ್ಯಾನವನದಲ್ಲಿ ಇದೇ 16-21ರವರೆಗೆ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಲಸಂಪನ್ಮೂಲ ಇಲಾಖೆ, ಕಾವೇರಿ ನೀರಾವರಿ ನಿಗಮ ನಿಯಮಿತ ಹಾಗೂ ಜಿಲ್ಲಾಡಳಿತ ವತಿಯಿಂದ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಸಂಜೆ 6 ಗಂಟೆಗೆ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 PDO, 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ.

0: ದುರಸ್ತಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಸಮಯ ಆಗಿದೆ 6:52. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾತುಕತೆ ಇರುತ್ತೆ, ಏನೇನು ಸಮಾಚಾರ, ಹಾಗೆ ತಿಳ್ಕೊಳ್ತಾ ಹೋಗೋಣ. ದಸರಾ ಅಂದಾಕ್ಷಣ ಎಲ್ಲೆಲ್ಲಿ ಏನೇನು ಆಚರಣೆ ಎಲ್ಲದರ ಬಗ್ಗೆ ನೋಡ್ಬೋದು. ಹಾಗೆ ತರಹ ತರವಾದಂತಹ ತಿನಿಸುಗಳು, ಹಾಗೆ ವಿಧ ವಿಧವಾದಂತಹ ಆಚರಣೆಗಳು ಎಲ್ಲನೂ ಕೂಡ ನೋಡಬಹುದು. ಹಾಗೆ ದಸರಾ ಅಂದಾಕ್ಷಣ ಗೊಂಬೆ ಹಬ್ಬನ ನಾವು ಹೇಗೆ ಮರಿಲಿಕ್ಕೆ ಸಾಧ್ಯ. ಗೊಂಬೆ ಹಬ್ಬ, ಗೊಂಬೆ ಮನೆ, ಈ ಒಂದು ಪದ ಸಿಕ್ಕಾಪಟ್ಟೆ ಎಲ್ಲದಕ್ಕೂ ಕೂಡ ಅಸೋಸಿಯೇಟ್ ಆಗಿರುತ್ತೆ. ನೀವು ಕೂಡ ಮನೇಲಿ ಗೊಂಬೆ ಕೂರಿಸಿದ್ದೀರಾ? ಹೌದಾ? ಈ ಒಂದು ಕ್ವೆಶ್ಚನ್ಗೆ ನಿಮ್ಮ ಹತ್ರ ಆನ್ಸರ್ ಇದೆ ಇದ್ರೆ ಬೇಗ ಬೇಗ ಸಂದೇಶವನ್ನು ಕಳಿಸಿ ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480909010013 9484801013. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹೇಗೆ ನಿಮ್ಮ ಮನೆಯಲ್ಲಿ ಗೊಂಬೆಯನ್ನು ಕೂರಿಸಿದ್ದೀರಿ, ಎಷ್ಟು ವರ್ಷದಿಂದ ಕೂರಿಸಿದ್ದೀರಿ, ಎಲ್ಲದರ ಬಗ್ಗೆ ಕೂಡ. ನಮ್ಮ ದೂರವಾಣಿ ಸಂಖ್ಯೆ 222-8120-6-222-8-1-2-0-6. ಬೇಗ ಬೇಗ ಸಂದೇಶವನ್ನು ಕಳಿಸಿ ಅಥವಾ ಕರೆ ಮಾಡಿ ಹೇಳಿ ನಿಮ್ಮ ಮನೆಯಲ್ಲಿ ಗೊಂಬೆ ಯಾವ ರೀತಿ ಇದೆ, ಏನು ಕಥೆ, ಎಲ್ಲದರ ಬಗ್ಗೆ ನಾವು ಮಾತುಕತೆ ನಡೆಸೋಣ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಈ ಸೊಗಸಾಗಿರುವಂಥ ಗೀತೆ 2 ರೇಖೆಗಳು ಚಿತ್ರದ್ದು. ವಾಣಿ ಜಯರಾಮ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಆರ್ ಎಂ ಜಯಗೋಪಾಲ್ ಅವರ ಸಾಹಿತ್ಯ, ವಿಶ್ವನಾಥನ್ ಎಂ ಎಸ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಈ ಹೊತ್ತಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

0: ಹೌದು, ಈ ಚಿತ್ರದಲ್ಲಿ ಅದು ಕೂಡ ಈ ಹಾಡಿನಲ್ಲಿ ನಾವು ಗಮನಿಸ್ಬೋದು, ಎಷ್ಟೊಂದು ಗೊಂಬೆಗಳನ್ನು ಕೂರಿಸಿರ್ತಾರೆ. ಸೊ ಇಲ್ಲಿ ಒಂಥರ ಗೊಂಬೆ, ಹಾಗೆ ಈ ನಿಜ ಜೀವನದಲ್ಲಿ ನಡೀತಾ ಇರುವಂತಹ ಘಟನೆಗಳು, ಹಾಗೆ ಇದು ಈ ಒಂದು ಪದ ಪೋಣಿಸಿರೋದು ಎಲ್ಲವೂ ಸಹ ಎಷ್ಟು ಒಂಥರ ಅಚ್ಚುಕಟ್ಟಾಗಿದೆ ಅಂತಲೇ ಹೇಳಬೇಕು. ದಸರಾ ಅಂದಾಕ್ಷಣ ಗೊಂಬೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಎಷ್ಟೊಂದು ಅಂಗಡಿಗಳು ಬರೀ ಇವಾಗಷ್ಟೇ ಓಪನ್ ಆಗ್ತವೆ, ಅಂದರೆ ದಸರಾದಲ್ಲಿ ಗೊಂಬೆಗಳನ್ನು ಮಾರಾಟ ಮಾಡುವಂಥದ್ದು ಮಾತ್ರನೇ ಆಗಿರುತ್ತೆ. ಪ್ರತಿ ವರ್ಷವೂ ಕೂಡ ಅವನೊಂದು ಹೊಸ ಗೊಂಬೆಗಳನ್ನು ಇಡೋದು ಕೂಡ ವಾಡಿಕೆನಲ್ಲಿ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಮತ್ತಷ್ಟು ಮಾತಾಡೋಣ. ನೀವು ಕೂಡ ನಿಮ್ಮ ಮನೆಯಲ್ಲಿ ಗೊಂಬೆ ಕೂರಿಸಿದ್ದೀರಾ, ಏನು ಕಥೆ? ಬೇಗ ಬೇಗ ಸಂದೇಶವನ್ನು ಕಳಿಸಿ ವಾಟ್ಸಾಪ್ ಮುಖಾಂತರ. ನಮ್ಮ ವಾಟ್ಸಾಪ್ ಸಂಖ್ಯೆ 9480909010013. ಅಥವಾ ನಾವು ಕರೆ ಮಾಡಿ ಮಾತಾಡ್ತೀವಿ, ನಮ್ಮ ಮನೆಯಲ್ಲಿ ಏನು ಸಖತ್ತಾಗಿದೆ ಗೊತ್ತಾ ಗೊಂಬೆ ಅನ್ನೋದಾದರೆ, ನಮ್ಮ ದೂರವಾಣಿ ಸಂಖ್ಯೆ 2228126 2228106. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ಹೂಮಳೆ, ಈ ಚಿತ್ರದ ಟೈಟಲ್ ಟ್ರ್ಯಾಕ್. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ
1: ಮಾಡೋಣ. ಇನ್ವೆಸ್ಟಿಂಗ್ ನ ಕಲಿಕೆ

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದಾರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ನಮ್ಮೊಟ್ಟಿಗೆ ಗೊಂಬೆ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳೋದಕ್ಕೆ ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಹಲೋ.
1: ಹಲೋ,
0: ನಮಸ್ತೆ ವೈಜಯಂತಿ ಅವರೇ.
1: ನಮಸ್ತೆ ತೇಜಾ ಮ್ಯಾಮ್, ಹೇಳಿ,
0: ಹೇಗಿದ್ದೀರಿ?
1: ಫೈನ್ ಮ್ಯಾಮ್, ನೀವು ಹೇಗಿದ್ದೀರಾ?
0: ಓ, ಸೂಪರ್ ಆಗಿದ್ದೀವಿ. ಮೊಟ್ಟ ಮೊದಲನೇದಾಗಿ ನವರಾತ್ರಿಯ ಶುಭಾಶಯಗಳು.
1: ನಿಮಗೂ ಕೂಡ ನವರಾತ್ರಿಯ ಶುಭಾಶಯಗಳು ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್. ಎಲ್ಲಿಂದ ಕರೆ ಮಾಡ್ತಾ ಇರೋದು ವೈಜಯಂತಿ ಅವರು?
1: ನಾನು ವಿಜಯನಗರದಿಂದ ಮಾತಾಡ್ತಾ ಇದ್ದೀನಿ.
0: ವಾವ್, ಬೆಂಗಳೂರಿನ ವಿಜಯನಗರ, ಆದ್ರೆ ನೀವು ಮೂಲತಃ ಬೆಂಗಳೂರಿನವರಲ್ಲ ಅಂತ ಹೇಳ್ತಿದ್ರಿ ಅವಾಗ್ಲೇ, ಹೌದಾ?
1: ಹೌದು.
0: ಎಸ್, ನಿಮ್ಮ ಮನೆಯಲ್ಲೂ ಗೊಂಬೆ ಕೂರಿಸಿದ್ದೀರಾ ಮೇಡಮ್?
1: ಹೌದು ಮ್ಯಾಮ್,

0: ನಾವು ಪ್ರತಿ ವರ್ಷನು ಗೊಂಬೆ ಹಬ್ಬ ಆಚರಣೆ ಮಾಡೋದು ನಮ್ಮ ಮನೆಯಲ್ಲಿ ಪದ್ಧತಿ. ನಾವು ಗೊಂಬೆ ಕೂಡಿಸ್ತೀವಿ, ಪ್ರತಿ ವರ್ಷ ಕೂಡಿಸ್ತೀವಿ.
1: ಓಕೆ, ಈ ವರ್ಷ ಏನ್ ಸ್ಪೆಷಲ್, ಯಾವ ರೀತಿಯ ಗೊಂಬೆ, ಹೊಸ ಗೊಂಬೆ ಯಾವ್ದಾದ್ರು ತಂದಿದ್ದೀರಾ?
0: ಒಂದೊಂದು ಥೀಮ್ ಅಲ್ಲಿ ಕೂಡಿಸ್ತೀನಿ ನಾನು. ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಗೊಂಬೆ ಕೂಡಿಸೋದು. ಈ ವರ್ಷದ ಥೀಮ್ ಬಂದು ದಶಾವತಾರ ಮತ್ತು ಅಷ್ಟಲಕ್ಷ್ಮಿ. ದಶಾವತಾರ ಹಾಗೂ ಅಷ್ಟಲಕ್ಷ್ಮಿನ ಥೀಮ್ ಇಟ್ಕೊಂಡು ಈ ವರ್ಷ ಗೊಂಬೆ ಕೂಡಿಸ್ತೀನಿ, ಕೂಡಿಸಿದ್ದೀನಿ ಆಲ್ರೆಡಿ.
1: ಸೂಪರ್ ಸೂಪರ್. ಹೇಗ್ ನಡೆಯುತ್ತೆ ಆಚರಣೆ? ಓಕೆ, ಗೊಂಬೆ ಕೂರಿಸಿರ್ತೀರಿ, ಸೊ ದಿನ ಬೆಳಿಗ್ಗೆ ಎದ್ದಾಗ್ಲಿಂದ ಅದ್ರ ಆಚರಣೆ ಹೇಗ್ ನಡೆಯುತ್ತೆ ಮೇಡಮ್?
0: ನಾನು ನವರಾತ್ರಿ ಮೊದಲನೇ ದಿನದಿಂದನೇ ಶುರು ಮಾಡ್ತೀವಿ. ಬೆಳಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಗೊಂಬೆ ಆರತಿ ಮಾಡ್ತೀವಿ. ಪಟ್ಟದ ಬೊಂಬೆ ಇರತ್ತೆ ಮತ್ತೆ ಕಳಶ ಇರತ್ತೆ, ಬೊಂಬೆ ಆರತಿ ಮಾಡ್ತೀವಿ. ಹಾಗೆ ನಾನು ದಿನ ಸಂಜೆ ಅಕ್ಕಪಕ್ಕದ ಮುತ್ತೈದೆಯರನ್ನ ಕರಿತೀನಿ ಅರಶಿನ ಕುಂಕುಮಕ್ಕೆ, ಏನಾದ್ರೂ ಸ್ವೀಟು ಖಾರ ಮಾಡಿ ಹಂಚ್ಕೊಳ್ಳೋದು. ಆಮೇಲೆ ಕನ್ಯೆಯರಿರ್ತ ಅಂದ್ರೆ ಸಣ್ಣ ಹುಡುಗಿಯರು ಏನ್ ಆಟ ಆಡ್ತಿರ್ತಾರೆ ರೋಡ್, ನಮ್ಮ ರೋಡ್ ಅಲ್ಲಿ ಎಲ್ಲ ಇರೋರು, ಅವ್ರನ್ನ ಒಂದಿನ ಕರಿತೀನಿ. ಆಮೇಲೆ ಪುಟ್ಟ ಪುಟ್ಟ ಹೆಣ್ಮಕ್ಕಳನ್ನ, ಆಮೇಲೆ ಒಂದಿನ ಎಕ್ಸ್ಕ್ಲೂಸಿವ್ಲಿ ಕಲೀಗ್ಸ್ ನ ಕರಿತೀನಿ. ಈ ರೀತಿಯಾಗಿ ಎರಡು ಹೊತ್ತು ಆರತಿ ಮಾಡಿ ಬೊಂಬೆ ಹಬ್ಬದ ಆಚರಣೆ ಇರುತ್ತೆ. ಇದು ನಮ್ಗೆ ಅಂದ್ರೆ ತುಂಬಾ ಸಂಭ್ರಮ ಮತ್ತೆ ಸಂತೋಷದ ಹತ್ತು ದಿನಗಳು ನಮ್ಗೆ.
1: ಅನ್ಸಿಲ್ವಾ ಅಪ್ಪ ಎಷ್ಟೊಂದ್ ಗೊಂಬೆ ಅಪ್ಪ ಎಲ್ಲಪ್ಪ ಜೋಡಿಸೋದು ಅಂತ ಅನ್ಸಿಲ್ವಾ?
0: ಹಂಗೇನಿಲ್ಲ, ಏನಂದ್ರೆ ಬೊಂಬೆ ಕೂಡಿಸೋ ಒಂದು ತಯಾರಿ ನಮ್ಮ ಮನೇಲಿ ಒಂದು 15 ದಿವಸ ಮುಂಚೆನೆ ಸ್ಟಾರ್ಟ್ ಆಗ್ಬಿಡತ್ತೆ.
1: ಓಕೆ ಓಕೆ, ಅದ್ರ ಕ್ಲೀನಿಂಗ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ನಡೀತಾ ಹೋಗುತ್ತೆ.
0: ನಡೀತಾ ಇರತ್ತೆ, ಹೌದು. ಕ್ಲೀನಿಂಗ್ ಟೀಮ್
1: ಸೆಪರೇಟ್ ಸ್ಟೆಪ್ ಏನಾದ್ರೂ ಇಟ್ಕೊಂಡಿದ್ದೀರಾ ಅಥವಾ ಹೇಗೆ ಅರೇಂಜ್ ಮಾಡ್ತೀರಾ ಅದನ್ನ?
0: ಒಂದೆರಡು ಅದಕ್ಕೋಸ್ಕರನೇ ಒಂದೆರಡು ವುಡನ್ ಇದು ರೆಡಿ ಮಾಡ್ತಿದ್ದೀನಿ ನಾನು, ಫರ್ನಿಚರ್ ತರ ಗೊಂಬೆ ಕೂಡಿಸೋದಕ್ಕೆ, ಪಟದ ಬೊಂಬೆ ಇಡೋದಕ್ಕೆ. ಮುಖ್ಯ ಮುಖ್ಯ ಡೇಟೀಸ್ ಅಂದ್ರೆ ರಾಮ ಕೃಷ್ಣ ಈ ತರದೆಲ್ಲ ಪ್ರತಿ ವರ್ಷ ಕೂಡಿಸ್ತೀನಿಲ್ಲ, ಅದಕ್ಕೆಲ್ಲಾನು ಒಂದು ಸ್ಪೆಷಲ್ ಜಾಗಾನೇ ರೆಡಿ ಮಾಡಿದ್ದೀನಿ.
1: ಸೂಪರ್ ಸೂಪರ್, ಅಂತ ಖುಷಿ ಅಲ್ಲ, ದಸರಾ ಬಂತು ಅಥವಾ ಗೊಂಬೆಗಳನ್ನೆಲ್ಲ ಆಚೆ ತೆಗೆದು ಮತ್ತೆ ಕೂರಿಸ್ತೀವಿ ಅಂದ್ರೆ ಎಷ್ಟು ಖುಷಿ ಆಗತ್ತಲ್ವಾ?
0: ಖುಷಿ ಆಗತ್ತೆ. ಇನ್ನೊಂದೇನಪ್ಪ ಅಂದ್ರೆ ಈಗ ಮೂರ್ನಾಲ್ಕು ವರ್ಷದಿಂದ ಈಚೆಗೆ ಈ ಕಲರ್ ಹಾಕೊಳ್ಳೋದೊಂದು ಹುಚ್ಚು ಸ್ಟಾರ್ಟ್ ಆಗಿದೆ. ಕಲರ್ ಅದೇ ಕಲರ್ ಬಟ್ಟೆ ಹಾಕೊಳ್ಳೋದು, ಇವತ್ತು ಇವತ್ತು ವೈಟ್ ಇತ್ತು ಥೀಮು. ಸೊ ನಾನು ಆ ಥೀಮ್ ನೇನೆ ಹೇಳ್ತೀನಿ, ಯಾರು ನಮ್ಮ ಮನೆಗೆ ನಾನು ಗೆಸ್ಟ್ ಅಂತ ಇನ್ವೈಟ್ ಮಾಡಿರ್ತೀನಲ್ಲ ಆ ಥೀಮ್ ನಲ್ಲೇ ಬನ್ನಿ ಅಂತ ಹೇಳ್ತೀನಿ. ಅದು ಇರತ್ತೆ, ಅದು ಜನರಲಿ ದಟ್ ಇಸ್ ಅವೈಲಬಲ್ ಎವ್ರಿವೇರ್. ಸೊ ಥೀಮ್ ಅಲ್ಲಿ ಬರ್ತಾರೆ, ಬಂದು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹೇಳಿ ಒಟ್ಟಿಗೆ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ನಾವು.
1: ಎಸ್, ಗೊಂಬೆ ಕೂರಿಸೋದು ಅಂತಂದ್ರೆ ಒಂದ್ ರೀತಿ ಸಂಭ್ರಮನೆ ಹೌದು, ಹಲವಾರು ಕೆಲ್ಸ ಹಿಡಿಯತ್ತೆ ಇಲ್ಲ ಅಂತಲ್ಲ, ಆದ್ರೂ ಆ ಕೆಲ್ಸದ ನಡುವೆ ಸಂಭ್ರಮ ಪಡ್ತೀವಲ್ಲ ಅದ್ರಷ್ಟು ಖುಷಿ ಮತ್ತೊಂದಿಲ್ಲ ಅನ್ಸುತ್ತೆ ಅಲ್ವಾ?
0: ಖಂಡಿತ ಖಂಡಿತ, ತುಂಬಾ ಪ್ಲೆಸೆಂಟ್ ವಾತಾವರಣ ಇರುತ್ತೆ. ಅದೇನೋ ಗೊತ್ತಿಲ್ಲ, ಬೊಂಬೆಗಳು ಆಚೆ ಬಂದು ಅಲಂಕಾರ ಗೊಂಡ ತಕ್ಷಣ ಮೈ ಮನಸ್ಸು ಎರಡು ಮುದ ಆಗ್ಬಿಡತ್ತೆ.
1: ಆಫ್ ಬಿಟ್ ಆಚರಣೆ, ಮಾಮೂಲಿ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ ಅದ್ರ ನಡುವೆನೂ ಕೂಡ ಈ ತರ ಬೊಂಬೆ ಕೂರಿಸಿ ಅದಕ್ಕೆ ಅಂತ ಟೈಮ್ ನ ಮೀಸಲಿಡೋದು ನಿಜವಾಗ್ಲೂ ಒಂಥರ ದೊಡ್ಡ ಕೆಲ್ಸ ಅಂತಾನೆ ಹೇಳ್ಬೇಕು. ಅಂತ ಕೆಲ್ಸದಲ್ಲಿ ತಾವು ಕೂಡ ತೊಡಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ವೈಜಯಂತಿ ಅವರೇ, ಮಾತಾಡಿದ್ದು ತುಂಬಾ ತುಂಬಾ ಖುಷಿ ಆಯ್ತು. ನಮ್ನ ಒಂದ್ಸರ್ತಿ ಮನೆ ಕರೀರಿ, ನಾವು
0: ಖಂಡಿತ ಬನ್ನಿ, ಖಂಡಿತ ಬನ್ನಿ, ಪ್ಲೀಸ್ ಬನ್ನಿ, ನಿಮ್ಗೆ ವೆಲ್ಕಮ್. ಹಾಗೆ ನನಗೆ ಈ ಒಂದು ಅವಕಾಶ ಕೊಟ್ಟು ನನ್ನ ಸಂತೋಷ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿದ್ದಕ್ಕೆ ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್. ಗೊಂಬೆ ಅದೇ ರೀತಿ ತುಂಬಾ ಸಂಭ್ರಮದಿಂದ ಆಚರಿಸಿ ಅಂತ ಮತ್ತೊಮ್ಮೆ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ವೈಜಯಂತಿ ಅವರೇ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಕೇಳಿದ್ರಲ್ಲ ಸ್ನೇಹಿತರೆ, ಗೊಂಬೆ ಕೂರಿಸಿದೀವಿ, ಸಖತ್ತಾಗಿರುತ್ತೆ. ಸೊ ಅಕ್ಕಪಕ್ಕ ಮನೆಯವ್ರನ್ನೆಲ್ಲರನ್ನು ಕೂಡ ಕರಿತೀವಿ, ಒಂದು ರೀತಿಯ ಸಂಭ್ರಮಾಚರಣೆ ಕೂಡ ಹೌದು, ಹಾಗೆ ಸಾಂಪ್ರದಾಯಿಕ ಆಚರಣೆ ಕೂಡ ಹೌದು. ಹಲವಾರು ವರ್ಷಗಳಿಂದ ತಲೆಮಾರುಗಳಿಂದ ನಡ್ಕೊಂಡು ಬಂದಂತಹ ಆಚರಣೆ ಇದಾಗಿದೆ. ಸೊ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ವೈಜಯಂತಿ ಅವರೇ, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ ಇದಾದ ನಂತರ. ಹಾಗೆ ಮತ್ತೊಂದು ಮಗದೊಂದು ಗೀತೆ ಮೂಡಿ ಬರುತ್ತೆ, ನೀವು ಕೂಡ ಬರೆದು ಕಳಿಸಿ, ಹಾಗೆ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಮನೆಯಲ್ಲಿ ಗೊಂಬೆ ಕೂರಿಸಿದ್ದೀರಾ, ಯಾವ ರೀತಿಯ ಗೊಂಬೆ ಕೂರಿಸಿದ್ದೀರಾ, ಏನು ಕತೆ ಹೇಳೋದ್ರ ಬಗ್ಗೆ ಬರೆದು ಕಳಿಸಿ ವಾಟ್ಸಾಪ್ ಮುಖಾಂತರ. ನಮ್ಮ ವಾಟ್ಸಾಪ್ ಸಂಖ್ಯೆ 9480901013840910013. ಒಂದು ಸಣ್ಣ ವಿರಾಮದ ನಂತರ ವಾಪಸ್ಸಾಗೋಣ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00 PM
0: ನಿಮ್ಮ ನೆಚ್ಚಿನ FM ರೇನ್ಬೋ 101.3 MHz ಗಳಲ್ಲಿ

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದೀವಿ. ಹಾಗೆ ಗೊಂಬೆಗಳ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ. ಸಾಂಪ್ರದಾಯಿಕ ಆಚರಣೆ ಇದಾಗಿದೆ. ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಕಾರ್ಯಕ್ರಮದಕ್ಕೋಸ್ಕರ ಅಂತ ನೋಡಿದ್ರೆ, ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಹಾಗೆ ಅನು ಅವರ ಸಂದೇಶ ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜಾ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್, ಮೈಕೆಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್, ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕಿದೆ. ನ್ಯಾಯಾಲಯವು ಅವರ ಅಹವಾಲುಗಳನ್ನು ಆಲಿಸುತ್ತದೆ ಮತ್ತು ಕಾನೂನಿನ ಪ್ರಕಾರ ಸಿಗಬೇಕಾದ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. ಸಭೆ ನಡೆಸುವಂತೆ ಐಎನ್ಡಿಐ ಮೈತ್ರಿಕೂಟ ಮಾಡಿದ ಮನವಿಗೆ ಪ್ರತಿಕ್ರಿಯಿಸಿದ ಅವರು, ಭೇಟಿಗೆ ಅವಕಾಶ ಕೋರಿ ಹಿಂದಿನ ದಿನ ತಮಗೆ ಪತ್ರ ಬಂದಿತ್ತು ಮತ್ತು ತಾವು ಅವರನ್ನು ಭೇಟಿಯಾಗಲು ಏಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅದಕ್ಕೆ ಉತ್ತರಿಸಿದ್ದಾಗಿ ತಿಳಿಸಿದರು. ಪ್ರತಿಭಟನೆ ಮತ್ತು ಮೆರವಣಿಗೆಗಳಿಗಾಗಿ ದೆಹಲಿ ಪೊಲೀಸರು ರಾಮಲೀಲಾ ಮೈದಾನ, ಬುರಾರಿ ಮೈದಾನ ಹಾಗೂ ಪೂರ್ವ ದೆಹಲಿಯ ಸಿಬಿಡಿ ಮೈದಾನವನ್ನು ನೂತನ ಸ್ಥಳಗಳಾಗಿ ಗುರುತಿಸಿದ್ದಾರೆ. ದೆಹಲಿ ಪೊಲೀಸ್ ಆಯುಕ್ತ ಅನುರಾಗ್ ಕುಮಾರ್ ಹೊರಡಿಸಿರುವ ಆದೇಶದಂತೆ ಜಂತರ್ ಮಂತರನ್ನು ಅಧಿಕೃತ ಪ್ರತಿಭಟನಾ ಸ್ಥಳಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ನಾಗರಿಕರ ಪ್ರತಿಭಟನೆ ಮತ್ತು ಮೆರವಣಿಗೆ ನಡೆಸುವ ಹಕ್ಕನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಸೂಕ್ತ ಪರ್ಯಾಯ ಸ್ಥಳಗಳನ್ನು ಗುರುತಿಸಲು ಕೇಂದ್ರ ಗೃಹ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಕೆಲಸವು ಹಣಕಾಸು ಮತ್ತು ವಿತ್ತೀಯ ನೀತಿಗಳಿಗೆ ಸೈದ್ಧಾಂತಿಕ ಆಧಾರವನ್ನು ಬಲಪಡಿಸಿದೆ. ಅಲ್ಲದೆ ಆರ್ಥಿಕ ಏರಿಳಿತಗಳಿಗೆ ಪ್ರತಿಕ್ರಿಯಿಸುವ ಸರ್ಕಾರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಸುಧಾರಿಸಿದೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಹೇಳಿದೆ. ರಾಬರ್ಟ್ ಇ ಹಾಲ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮೈಕೆಲ್ ವುಡ್ಫೋರ್ಡ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಪ್ರಶಸ್ತಿಯು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಪ್ರಶಸ್ತಿಯನ್ನು ಹೊಂದಿದೆ. ಇದನ್ನು ಇಬ್ಬರು ಪ್ರಶಸ್ತಿ ವಿಜೇತರು ಸಮಾನವಾಗಿ ಹಂಚಿಕೊಳ್ಳಲಿದ್ದಾರೆ. ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಹಾಗೂ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಸೇನೆ ಮತ್ತು ಭಾರತೀಯ ಆಹಾರ ನಿಗಮದ ನಡುವೆ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣಾ ಅಗತ್ಯಗಳ ಗಣನೀಯ ಭಾಗವನ್ನು ಈಗ ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ ಎಂದರು. ಸೈನಿಕರಿಗೆ ಉತ್ತಮ ಆಹಾರ, ಸೂಕ್ತ ಉಪಕರಣಗಳು, ಗುಣಮಟ್ಟದ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದರಿಂದ ಅವರ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ನೀತಿ ನಿರೂಪಣೆಯಲ್ಲಿ ಹೊಸ ದೃಷ್ಟಿಕೋನಗಳು, ನವೀನ ಆಲೋಚನೆಗಳು ಮತ್ತು ಬಲವಾದ ಉದ್ದೇಶದ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಯುವಜನರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೆಹಲಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಯುವ ಜನಸಂಖ್ಯೆಯು ಭಾರತದ ಪ್ರಮುಖ ಶಕ್ತಿಯಾಗಿದೆ. ದೇಶದ ಜನಸಂಖ್ಯೆಯ ಸರಾಸರಿ ವಯಸ್ಸು 30 ವರ್ಷಕ್ಕಿಂತ ಕಡಿಮೆ ಇದೆ ಮತ್ತು ಮುಂದಿನ 3 ದಶಕಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. 2047 ವೇಳೆಗೆ ಭಾರತದ ಆರ್ಥಿಕತೆಯು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ತಲುಪಲಿದೆ. ಯುವಕರ ಮಹತ್ವಾಕಾಂಕ್ಷೆ ಮತ್ತು ದೃಢ ನಿಶ್ಚಯವು ಅವರನ್ನು ಭಾರತದ ಅಭಿವೃದ್ಧಿಯ ಉತ್ತರಾಧಿಕಾರಿಗಳನ್ನಾಗಿ ಮಾತ್ರವಲ್ಲದೆ ಭಾರತವನ್ನು ಸಮೃದ್ಧಿಯ ಭವಿಷ್ಯದತ್ತ ಕೊಂಡೊಯ್ಯುವ ರುವಾರಿಗಳನ್ನಾಗಿಯೂ ಮಾಡುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು. ಈ ಉತ್ಸವ ಇದೇ ಬುಧವಾರದವರೆಗೆ ನಡೆಯಲಿದೆ. ಉತ್ಸವ ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಾಗತಿಕ ರಾಜಕೀಯ ಉದ್ವಿಗ್ನತೆ, ಸಂಘರ್ಷ ಮತ್ತು ಅನಿಶ್ಚಿತತೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸಂವಾದ, ಪರಸ್ಪರ ನಂಬಿಕೆ ಹಾಗೂ ಜಾಗತಿಕ ಸಾಮರಸ್ಯ ಬೆಳೆಸುವಲ್ಲಿ ಸಂಸ್ಕೃತಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. 3 ದಿನಗಳ ಉತ್ಸವದಲ್ಲಿ 10 ನಾಟಕ ತಂಡಗಳು 11 ನಾಟಕಗಳನ್ನು ಪ್ರದರ್ಶಿಸಲಿವೆ. ದೆಹಲಿಯ ರಾಷ್ಟೀಯ ನಾಟಕ ಶಾಲೆಯ ಅಭಿಮಂಚ್ ಸಭಾಂಗಣ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ರಾಷ್ಟೀಯ ನಾಟಕ ಶಾಲೆಯ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ತಿಳಿಸಿದ್ದಾರೆ. ಭಾರತ, ಥಾಯ್ಲೆಂಡ್, ಇಂಡೋನೇಷ್ಯಾ, ರಷ್ಯಾ, ವಿಯೆಟ್ನಾಂ, ಇರಾನ್, ದಕ್ಷಿಣ ಆಫ್ರಿಕಾ, ಕಜಕಸ್ತಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ದೇಶಗಳ ಕಲಾವಿದರು ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸೇವೆಗಳ ದರಗಳಲ್ಲಿ ಪಾರದರ್ಶಕತೆ ತರುವುದು, ರೋಗಿಗಳ ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗುವುದು ಹಾಗೂ ಬಿಲ್ಲಿಂಗ್ಗೆ ಸಂಬಂಧಿಸಿದ ವಿವಾದಗಳನ್ನು ತಡೆಯುವುದು ಈ ಕ್ರಮದ ಉದ್ದೇಶವಾಗಿದೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅವರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಚಿಕಿತ್ಸೆಯ ಅಂದಾಜು ವೆಚ್ಚ ತಿಳಿದುಕೊಳ್ಳಲು, ವೈದ್ಯಕೀಯ ಖರ್ಚುಗಳನ್ನು ಯೋಜಿಸಿಕೊಳ್ಳಲು ಹಾಗೂ ಸೂಕ್ತ ಆರೋಗ್ಯ ಸೇವೆ ಆಯ್ಕೆ ಮಾಡಿಕೊಳ್ಳಲು ದರಗಳ ಪ್ರದರ್ಶನ ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದು ಪುಣ್ಯ ಸಲೀಲಾ ಶ್ರೀವಾತ್ಸವ ತಿಳಿಸಿದ್ದಾರೆ. 2047 ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಅರಣ್ಯ ಸೇವೆಯ ವೃತ್ತಿಪರ ತರಬೇತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅರಣ್ಯಗಳು, ವನ್ಯಜೀವಿಗಳು ಮತ್ತು ಪರಿಸರ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಗಳ ಕೊಡುಗೆಯನ್ನು ಶ್ಲಾಘಿಸಿದರು. ಅಸ್ಸಾಂನ ಗುವಾಹಟಿಯ ಇಂದಿರಾಗಾಂಧಿ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಇಂಡಿಯನ್ ಫುಟ್ಬಾಲ್ ಲೀಗ್ IFL ಪಂದ್ಯಾವಳಿಯ 14ನೇ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತು ಮೋಹನ್ ಬಾಗನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇಹಾಲ್, ಮೈಕಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್, ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05.

0: ಇದುವರೆಗೂ ವಾರ್ತೆಗಳನ್ನ ಆಲಿಸಿದಿರಿ. ಇನ್ನೀಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ಎಲ್ಲರಿಗೂ ಶುಭ ಸಂಜೆ. ನಗರದಲ್ಲಿ ದೀಪಗಳ ಸಾಲು ಜಗಮಗಿಸ್ತಾ ಇದೆ. ರಸ್ತೆಯ ವಾಹನಗಳು ಮನೆ ಕಡೆ ಮುಖ ಮಾಡ್ತಾ ಇವೆ. ದಿನದ ಧಾವಂತವೆಲ್ಲ ಮುಗಿದು ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗುವಂತಹ ಸಮಯ ಇದು. ಈ ತಂಪಾದ ಸಮಯದಲ್ಲಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ನಿಮ್ಮ ಮುಂದಿನ ಒಂದು ಗಂಟೆಯನ್ನ ರಂಗಾಗಿಸೋಕೆ ಬಂದಿದೆ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಒಲವಿನ ಆಲಾಪ. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಪನವಾಸಿ. ದಿನವಿಡೀ ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಿದ್ದಂತಹ ಮನಸ್ಸಿಗೆ ಸಂಜೆಯ ಹೊತ್ತು ಒಂದು ಪುಟ್ಟ ನೆನಪು ಕಚೆಗಳು ಇಟ್ಟರೆ ಹೇಗಿರುತ್ತೆ? ಇವತ್ತಿನ ನಮ್ಮ ಒಲವಿನ ಆಲಾಪದ ಟಾಪಿಕ್ ಮೊದಲ ಭೇಟಿ ಮತ್ತು ಆ ಮುಗ್ಧ ನೋಟ. ಲೈಫ್ನಲ್ಲಿ ಸಾವಿರ ಜನರನ್ನ ನೋಡ್ತೀವಿ, ಆದರೆ ಆ ಒಬ್ಬ ವ್ಯಕ್ತಿಯನ್ನ ಮೊದಲ ಬಾರಿ ನೋಡಿದಾಗ ಎದೆಯಲ್ಲಾದಂತಹ ಆ ತಳಮಳ, ಆ ಮುಗ್ಧ ನೋಟ ಇವತ್ತಿಗೂ ಹಸಿರಾಗಿರುತ್ತೆ ಅಲ್ವಾ? ಬನ್ನಿ ಇವತ್ತಿನ ಸಂಜೆ ಆ ಸುಂದರ ನೆನಪಿನ ಪುಟಗಳನ್ನ ತಿರುವು ಹಾಕೋಣ. ನಿಮಗಾಗಿ ಇವತ್ತಿನ ಮೊದಲ ಹಾಡು ಮೂಡಿ ಬರ್ತಾ ಇದೆ.

ಮನೆ ಕಡೆ ಡ್ರೈವ್ ಮಾಡ್ತಾ ಇರೋರು ಅಥವಾ ಬಿಸಿ ಬಿಸಿ ಕಾಫಿ ಟೀ ಹೀರ್ತಾ ರೇಡಿಯೋ ಕೇಳ್ತಿರೋರು ಒಮ್ಮೆ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ. ಆ ವ್ಯಕ್ತಿಯನ್ನ ನೀವು ಮೊದಲ ಬಾರಿ ನೋಡಿದಂತಹ ಆ ಕ್ಷಣ ನೆನಪಿದೆಯಾ? ಕಾಲೇಜು ಕ್ಯಾಂಪಸ್ಸ, ಬಸ್ ನಿಲ್ದಾಣನ, ಲೈಬ್ರರಿನ, ಅಥವಾ ಯಾವುದೋ ಮದುವೆ ಮನೆಯ ಜನಜಂಗುಳಿಯ? ಅಂದು ಅವರು ಯಾವ ಬಣ್ಣದ ಡ್ರೆಸ್ ಹಾಕಿದ್ರು, ಅವರ ಮುಖದ ಮೇಲೆ ಬಿದ್ದಂತಹ ಆ ಮುಂಗುರುಳು, ಆ ಕ್ಷಣದಲ್ಲಿ ನಮ್ಮ ಎದೆ ಬಡಿತ ಜೋರಾದ ರೀತಿ, ಇವೆಲ್ಲವೂ ಇವತ್ತಿಗೂ ನೆನಪು ಮಾಡಿಕೊಂಡ್ರೆ ನಗು ತರಿಸುತ್ತೆ. ಮಾತುಗಳು ಶುರುವಾಗೋದಕ್ಕೂ ಮುನ್ನವೇ ಇಡೀ ಪ್ರಪಂಚದಲ್ಲಿ ಅವರಿಬ್ಬರೇ ಇರೋ ತರಹ ಕಣ್ಣುಗಳು ಸೆರೆ ಹಿಡಿದಂತಹ ಆ ಮೊದಲ ಮುಗ್ಧ ನೋಟ ಇದೆಯಲ್ಲ, ಅದೇ ಒಲವಿನ ಆರಂಭ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಮೊದಲ ಭೇಟಿಯಲ್ಲಿ ಮಾತುಗಳು ಸದಾ ಕಮ್ಮಿ, ಆದರೆ ಕಣ್ಣುಗಳ ಸಂಭಾಷಣೆ ಅನಂತ. ನಾವು ಅವರನ್ನ ಕದ್ದು ನೋಡುವಾಗ ಅವರು ನಮ್ಮನ್ನೇ ತಿರುಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾದ ಆ ಸೆಕೆಂಡ್ ನೆನಪಿದೆಯಾ? ಇಬ್ರು ಗಾಬರಿಯಿಂದ ದೃಷ್ಟಿ ತಪ್ಪಿಸಿಕೊಂಡು ಮುಖ ತಿರುಗಿಸಿ ಮುಗುಳ್ನಕ್ಕಂತಹ ಆ ಕ್ಷಣ, ಅದಕ್ಕೆ ಜಗತ್ತಿನ ಯಾವ ಭಾಷೆಯಲ್ಲೂ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವುದೇ ಮುಖವಾಡಗಳಿರಲಿಲ್ಲ, ಕಪಟವಿರಲಿಲ್ಲ, ಬರೀ ಮುಗ್ಧ ಆಕರ್ಷಣೆ ಇತ್ತು. ಆ ಮುಗ್ಧ ನೋಟವೇ ಇಬ್ಬರ ನಡುವೆ ಒಂದು ಅದೃಶ್ಯ ಸೇತುವೆಯನ್ನೇ ಕಟ್ಟಿಬಿಟ್ಟಿತ್ತು.

0: ನೋಟಗಳ ವಿನಿಮಯ ಆದ್ಮೇಲೆ ಬರುವಂತಹ ಆ ಮೊದಲ ಮಾತುಕತೆಯ ಮುಜುಗರ. ಎದುರಿಗೆ ಹೋಗಿ ನಿಂತಾಗ ಧ್ವನಿ ನಡುಗಿ ಹೇಳಬೇಕು ಅಂತ ಇದ್ದಂತಹ ಮಾತುಗಳೆಲ್ಲ ಮರೆತು ಹೋಗಿ ಕೇವಲ ಒಂದು ಸಣ್ಣ ಹಾಯ್ ಹೇಳೋದಕ್ಕೆ ಪರದಾಡಿದಂತಹ ಆ ಸಂಕೋಚ ಪ್ರತಿಯೊಬ್ಬರ ಲೈಫ್ನಲ್ಲೂ ನಡೆದಿರುತ್ತೆ. ಆಫೀಸ್ನಲ್ಲಿ ಸಮಾಜದಲ್ಲಿ ಎಷ್ಟೇ ಧೈರ್ಯವಾಗಿ ಮಾತಾಡುವಂತಹ ವ್ಯಕ್ತಿಯು ಆ ಮೊದಲ ಪ್ರೀತಿಯ ಮುಗ್ಧತೆಯ ಎದುರು ನಿಂತಾಗ ಸಣ್ಣ ಮಗುವಿನಂತೆ ತಡಬರಿಸಿಬಿಡ್ತಾನೆ. ಆ ಮುಜುಗರ, ಆ ನಾಚಿಕೆಯೇ ಆ ದಿನದ ಅತಿ ದೊಡ್ಡ ಸೌಂದರ್ಯ. ಆ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಇವತ್ತಿಗೂ ಎದೆಯಲ್ಲಿ ಅದೇ ರೀತಿಯಾದಂತಹ ತಂಪು ಹರಿಯುತ್ತೆ.
1: ಪುನಃ

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಒಲವಿನ ಆಲಾಪ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ವರ್ಷಗಳು ಉರುಳಬಹುದು, ಬದುಕಿನಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಸಂಬಂಧಗಳು ಪ್ರಬುದ್ಧವಾಗಬಹುದು, ಆದರೆ ಇವತ್ತಿಗೂ ಅವರ ಮುಖವನ್ನು ನೋಡಿದಾಗ ಅಥವಾ ಕಣ್ಣು ಮುಚ್ಚಿ ಅವರ ನೆನಪುಗಳನ್ನು ತಂದಾಗ ಆ ಮೊದಲ ದಿನ ಕಂಡಂತಹ ಅದೇ ಮುಗ್ಧ ನೋಟವೇ ಮತ್ತೆ ಎದುರು ಬಂದು ನಿಲ್ಲುತ್ತೆ. ಮೊದಲ ನೋಟಕ್ಕೆ ಸಾವಿಲ್ಲ, ಅದು ನಮ್ಮ ಮನಸ್ಸಿನ ಆಲ್ಬಮ್ನಲ್ಲಿ ಸದಾ ಬಣ್ಣಗುಂದದ ಫೋಟೋದಂತೆ ಉಳಿದಿರುತ್ತೆ. ಈ ಸುಂದರ ಭಾವದೊಂದಿಗೆ ಇದೀಗ ಈ ಹಾಡು ನಿಮಗಾಗಿ ಮೂಡಿಬರ್ತಾ ಇದೆ.

ಸ್ನೇಹಿತರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಇದು ನಿಮ್ಮ ಪ್ರೀತಿಯ ಒಲವಿನ ಆಲಾಪ. ಮೊದಲ ಭೇಟಿಯ ಆ ಮುಗ್ಧತೆ ನಿಮ್ಮ ಬದುಕಿನಲ್ಲಿ ಸದಾ ಹೀಗೆ ಹಸಿರಾಗಿರಲಿ. ಈಗ ರಾತ್ರಿಯ ಊಟದ ಸಮಯ. ಕುಟುಂಬದ ಜೊತೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಕುಳಿತು ಆರಾಮಾಗಿ ಊಟವನ್ನ ಎಂಜಾಯ್ ಮಾಡಿ. ಇವತ್ತಿನ ಒಲವಿನ ಆಲಾಪದ ಈ ಸುಂದರ ಪಯಣ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಮತ್ತೊಂದು ಒಲವಿನ ಆಲಾಪದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಅಲ್ಲಿಯವರೆಗೂ ಕೇಳ್ತಾರೆ, ಇದು ನಿಮ್ಮ ಆಲ್ ಟೈಮ್ ಫೇವರೇಟ್ ಎಫ್ಎಂ ರೇನ್ಬೋ 101.3.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್. ಸಮಯ ಆಗಿದೆ 8:44. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಮಾಚಾರ ಸಂಧ್ಯಾ.
6: ಸಮಾಚಾರ ಪ್ರಸಾರಿತ ಕಿಯೇ ಜಾಯೆಂಗೆ.
7: ನಮಸ್ಕಾರ, ಆಕಾಶವಾಣಿ ಸೆ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುನೀಶ್ ಶರ್ಮಾ. ಮುಖ್ಯ ಸಮಾಚಾರ. ಭಾರತ ನೆ ಬ್ರಿಟನ್ ಕೆ ಸಾಥ್ ಆರ್ಥಿಕ ಸಹಯೋಗ ಕೋ ಔರ್ ಮಜಬೂತ್ ಕರ್ನೆ ಕಿ ಪ್ರತಿಬದ್ಧತಾ ದೊಹರಾಯಿ. ವರ್ಷ 2030 ತಕ್ ದ್ವಿಪಕ್ಷೀಯ ವ್ಯಾಪಾರ ಕೋ ದೋಗುನಾ ಕರ್ನೆ ಕಾ ಲಕ್ಷ್ಯ. ಕೇಂದ್ರ ನೆ ಸಭಿ ರಾಜ್ಯೋ ಔರ್ ಕೇಂದ್ರ ಶಾಸಿತ ಪ್ರದೇಶೋ ಸೆ ಅಸ್ಪತಾಲೋ ಕಿ ದರೆ ಪ್ರಮುಖತಾ ಸೆ ಪ್ರದರ್ಶಿತ ಕರ್ನೆ ಕಾ ಆಗ್ರಹ ಕಿಯಾ. ಕೇಂದ್ರ ಸರ್ಕಾರ ಮಹಾರಾಷ್ಟ್ರ ಔರ್ ಕರ್ನಾಟಕ ಕೆ ಗನ್ನಾ ಕಿಸಾನೋ ಕಿ ಶಿಕಾಯತೋ ಕೆ ಸಮಾಧಾನ ಕೆ ಲಿಯೆ ಉಚ್ಚ ಸ್ತರೀಯ ಸಮಿತಿ ಕಾ ಗಠನ್ ಕರೇಗಿ. ನಯ ದಿಲ್ಲಿ ಕಾ ಜಂತರ್ ಮಂತರ್ ಅಬ್ ವಿರೋಧ ಪ್ರದರ್ಶನ ಕಾ ಸ್ಥಳ ನಹೀ ರಹಾ. ದಿಲ್ಲಿ ಪುಲಿಸ್ ನೆ 3 ನಯ ಸ್ಥಳ ನಿರ್ಧಾರಿತ ಕಿಯೇ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಎಂದೆಂದಿಗೂ ಯಾರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಸಮಯ ಆಗಿದೆ 9:16. ಈ ಸಮಯ ಸುಕೂನ್ ಕೆ ಪಲ್ ಕಾರ್ಯಕ್ರಮದ ಸಮಯ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ನಾವು ಯಾರಿಗೋಸ್ಕರ ವೇಟ್ ಮಾಡೋದಾಗಿರಬಹುದು, ಅಥವಾ ಯಾರು ನಮ್ಮನ್ನ ಅಯ್ಯೋ ನೀನು ಹುಚ್ಚಿ ಅಂತ ಹೇಳಿಬಿಟ್ರೂ ಪರವಾಗಿಲ್ಲ, ತುಂಬ ತುಂಬ ತುಂಬ ಪ್ರೀತಿ ಮಾಡೋರು, ಅದನ್ನು ನೀಟಾಗಿ ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತೀವಿ. ಸೊ ಅದೇ ರೀತಿಯ ಒಂದು ಗೀತೆ ದ ಗ್ರೇಟ್ ಗ್ಯಾಂಬ್ಲರ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಆನಂದ್ ಭಕ್ಷಿ ಅವರ ಸಾಹಿತ್ಯ, ಹಾಗೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ನೆನಪನ್ನು ಮರುಕಳಿಸೋದು ಅಂತಂದರೆ ಕೆಲವರಿಗೆ ಕಷ್ಟದ ಕೆಲಸ, ಕೆಲವರಿಗೆ ಇಷ್ಟದ ಕೆಲಸ. ಯಾವಾಗಲೂ ಹಳೆಯ ನೆನಪುಗಳಲ್ಲೇ ಇರೋವಂಥವ್ರು ಒಂದು ಕಡೆ ಆದರೆ ಹಿಂದೆ ಏನು ನಡೀತು ಅನ್ನೋದನ್ನ ಒಂದಿಷ್ಟು ನೆನಪಿಟ್ಕೊಳ್ತಾ ಇರೋರು ಮತ್ತೊಂದು ಕಡೆ ಇರ್ತಾರೆ. ಈ ನೆನಪು ಅಥವಾ ಯಾದ್ ಈ ಒಂದು ಪದಗಳನ್ನು ಆಧರಿಸಿ ಇರುವಂತಹ ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಪ್ರಸಾರ ಆಗುತ್ತೆ ಇವತ್ತಿನ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಮತ್ತೊಂದು ನೆನಪಿಡೋಂತಹ ಗೀತೆ ಅಂತಂದರೆ ಮೊಹಮ್ಮದ್ ರಫಿ ಹಾಗೂ ಲತಾರ್ ಮಂಗೇಶ್ಕರ್ ಅವರು ಹಾಡಿರುವಂತಹ ಈ ಸೊಗಸಾಗಿರುವಂತಹ ಗೀತೆ ಪರಸ್ಮಾನಿ ಚಿತ್ರದ ಗೀತೆ ಇದಾಗಿದೆ. ಹಾಗೆ ಆಸಾದ್ ಭೋಪಾಲಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ.

ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ ನೆನಪುಗಳನ್ನು ಮರುಕಳಿಸುವಂತಹ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಇನ್ನು ಮುಂದಿನ ಗೀತೆ ಯಾವ್ದು ಅಥವಾ ನೆನಪು ನೆನಪಿನ ಕುರಿತಾಗಿರುವಂತಹ ಮತ್ತೊಂದು ಗೀತೆ ಅಂತಂದರೆ ಪಿಕ್ಚರ್ ಟೈಟಲಲ್ಲೇ ಯಾದಂತ ಇದೆ, ಅದೇ ಯಾದೋಂ ಕಿ ಬಾರಾತ್. ಮಜ್ರು ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಹಾಗೆ ಲತಾ ದೀದಿ ಮತ್ತು ಪದ್ಮಿನಿ ಅವರ ಧ್ವನಿಯಲ್ಲಿ ಈ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ.

ಒನ್ ಆಫ್ ದ ರೇರೆಸ್ಟ್ ಸಾಂಗ್ಸ್ ಅಂತ ಹೇಳಬೇಕು. ಪತಿತಾದ ಚಿತ್ರದ ಈ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಹೇಮಂತ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಈ ಸೊಗಸಾಗಿರುವಂಥ ಗೀತೆ ಮೂಡಿ ಬಂದಿತ್ತು. ಹಜರತ್ ಜೈಪುರಿ ಅವರ ಸಾಹಿತ್ಯ ಹಾಗೆ ಶಂಕರ್ ಜಯಕಿಶನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಇನ್ನು ಮುಂದೇನು ಕೂಡ ಮೂಡಿ ಬರ್ತಾ ಇದೆ, ಹಾಗೆ ನೆನಪುಗಳನ್ನು ಮರುಕಳಿಸುವಂತಹ ಗೀತೆ, ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಮುಖೇಶ್ ಅವರ ಧ್ವನಿಯಲ್ಲಿ ಈ ಒಂದು ಸೊಗಸಾಗಿರುವಂಥ ಗೀತೆ, ಶೈಲೇಂದರ್ ಅವರ ಸಾಹಿತ್ಯ ಹಾಗೆ ಶಂಕರ್ ಜಯಕಿಶನ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸುಕುನ್ ಕೇಬಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ ನೆನಪನ್ನು ರಿವೈಂಡ್ ಮಾಡ್ತಾ ಇದ್ದೀವಿ. ಮತ್ತೊಂದು ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ. ಇಲ್ಲಿ ಈ ಒಂದು ಗೀತೆಯಲ್ಲಿ ಯಾವುದಂಥ ಪದ ಇಲ್ಲದೆ ಹೋದ್ರೂ ಕೂಡ ಹಲವಾರು ಮೆಮರೀಸ್ನ ರಿವೈಂಡ್ ಮಾಡುವಂತಹ ಒಂದು ಗೀತೆ ಮೂಡಿ ಬರ್ತಾ ಇದೆ. ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ. ಕಭಿ ಕಭಿ ಚಿತ್ರದ್ದು ಶಾರ್ ಅವರ ಲಿರಿಕ್ಸ್, ಹಾಗೆ ಖಾಲಿಯಂ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ.

0: ಒಂದ್ ರೀತಿಯ ಗೋಲ್ಡನ್ ಮೆಮೊರೀಸ್ ಎವರ್ ಟೈಮ್ ಸೂಪರ್ ಹಿಟ್ ಆಗಿರೋಂತ ಹಾಗಿದೆ ಅನ್ನ ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ. ಯಾರ್ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನಾಗೇಂದ್ರ ತಾವರೆಕೆರೆಯವರು ಕುಣಿಗಲ್ ತಾಲೂಕು ಇಲ್ಲಿಂದ, ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿಯಿಂದ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಆನಂದ್ ಕುಲಕರ್ಣಿ ಅವರ ಸಂದೇಶ ಕೂಡ ಬಂದಿದೆ. ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಮತ್ತು ಸಂಜಯ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸುಕುನ್ ಕಿಪ್ಪಲ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುಂದರವಾದಂತಹ ಕನ್ನಡ ಚಿತ್ರಗೀತೆಗಳೊಂದಿಗೆ ಮತ್ತೆ ವಾಪಸ್ ಆಗ್ತೀನಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ತೇಜ.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಎಲ್ಲರದು ಊಟ ಆಗಿದೆ ಅಂತ ಭಾವಿಸ್ತೀನಿ. ಸಮಯ ಆಗಿದೆ 10:35. ಊಟ ಆದಮೇಲೆ ಹಾಗೆ ನಿದ್ರೆಗೆ ಜಾರುವಂತಹ ಸಮಯ. ಊಟ ಆಗಿದ ತಕ್ಷಣ ಅಂತೂ ನಿದ್ದೆ ಮಾಡಲೇಬಾರ್ದು, ಕನಿಷ್ಠ ಅಂದರೆ ಒಂದು 2 ಅವರಷ್ಟು ಗ್ಯಾಪ್ ಇರಲೇಬೇಕು. ಬಹುಶಃ 8 ಗಂಟೆಗೆ ನಮ್ಮ ಊಟ ಟೈಮ್ ಅಂತ ಇಟ್ಕೊಂಡ್ರೆ 10 ಗಂಟೆ ಸರಿಯಾದಂತಹ ಸಮಯ ನಿದ್ದೆ ಮಾಡಲಿಕ್ಕೆ. ನಿಮ್ಮ ನಿದ್ದೆಯ ಒಂದು ಸಮಯಕ್ಕೆ ನಮ್ಮ ಹಾಡುಗಳು ಸಾಥ್ ನೀಡ್ತವೆ. ಕನಸಿನ ಲೋಕಕ್ಕೆ ಜಾರುವಂತಹ ಸಮಯ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ಈ ಸೊಗಸಾಗಿರುವಂಥ ಗೀತೆ, ಭೂಮಿಗೆ ಯಾರಪ್ಪ ಇಳಿದು ಬಂದವರು ಅಂತ ಪ್ರಶ್ನೆ ಮಾಡುವಂಥ ಗೀತೆ. ಸಂಭ್ರಮ ಚಿತ್ರದಲ್ಲಿನ ಸಂಭ್ರಮಿಸುವಂತಹ ಗೀತೆ. 1999 ತೆರೆ ಕಂಡಂತಹ ಚಿತ್ರ ಇದಾಗಿದೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ. SPB ಅವರ ಗೋಲ್ಡನ್ ವಾಯ್ಸ್ ಅಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಕನಸಿನ ಲೋಕದಲ್ಲಿ.

0: ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಲಿ ಸೊಗಸಾಗಿರುವಂತಹ ಗೀತೆಯನ್ನ ಕೇಳಿದ್ರಿ. ನಂಬರ್ ಒನ್ ಚಿತ್ರದ ನಂಬರ್ ಒನ್ ಗೀತೆ ಇದ್ದಾಗಿತ್ತು. ಕೆ ಕಲ್ಯಾಣ ಅವರ ಸಾಹಿತ್ಯ ಹಾಗೆ ಸಾಧು ಕೋಕಿಲ ಅವರ ಸೂಪರ್ ಕಂಪೋಸಿಷನ್ ಈ ಗೀತೆಗಿತ್ತು. ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಬಹಳ ಸೊಗಸಾಗಿರುವಂತಹ ಗೀತೆ. ಈ ಒಂದು ಚಿತ್ರದಲ್ಲಿ ರಮೇಶ್ ಹಾಗೂ ಪ್ರೇಮ ಅವರ ಅಮೋಘವಾದಂತಹ ಅಭಿನಯ ಇದೆ. ಹಾಗೆ ಶಿವಣ್ಣ ಅವರು ಕೂಡ ಫಸ್ಟ್ ಒಂದು ಸ್ವಲ್ಪ ಭಾಗದಲ್ಲಿನೂ ಕೂಡ ಬಂದು ಹೋಗ್ತಾರೆ. ಆ ಚಿತ್ರವೇ ಬಹಳ ಸೊಗಸಾಗಿರುವಂತಹ ಚಂದ್ರೋದಯ ಚಿತ್ರ. ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಲಿ ಗೀತೆ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದಲ್ಲಿ ಹೂವಿಗೆ ತಂಗಾಳಿ ಬೇಡ್ವಾ?
1: ಹೂವಿಗೆ ತಂಗಾಳಿ ಬೇಡವೇ,

ಅದೇ ಸೇಮ್ ಕಾಂಬಿನೇಷನ್ನ ರಮೇಶ್ ಹಾಗೂ ಪ್ರೇಮ ಅವರ ಕಾಂಬಿನೇಷನ್ನಲ್ಲಿ ಬಂದಂತಹ ಮತ್ತೊಂದು ಸೊಗಸಾಗಿರುವಂತಹ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಎಸ್ ಪಿ ಬಿ ಅವರ ಗೋಲ್ಡನ್ ವಾಯ್ಸ್ನಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ ಇದಾಗಿತ್ತು. ಚಿತ್ರಮ್ಮ ಅವರು ಕೂಡ ಧ್ವನಿಗೊಳಿಸಿದರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆ ಇತ್ತು. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಕನಸಲು ನೀನೆ ಮನಸಲು ನೀನೆ ಚಿತ್ರದ್ದು, ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೆ ಚೈತನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಕನಸಿನ ಲೋಕದಲ್ಲಿ.

ಕನಸಿನ ಲೋಕ ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೀವಿ. ಈಗಷ್ಟೇ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಕೇಳಿರಿ ಸೊಗಸಾಗಿರುವಂತಹ ಗೀತೆ. ಚಿತ್ರಮ್ಮ ಅವರು ಕೂಡ ಧ್ವನಿಗೊಳಿಸಿದ್ರು. ಚೋರ ಚಿತ್ತ ಚೋರ ಚಿತ್ರದ ಗೀತೆ ಇದಾಗಿತ್ತು. ವಿ ರವಿಚಂದ್ರನ್ ಅವರ ಕಂಪೋಸಿಷನ್ ಈ ಗೀತೆಗಿತ್ತು. ಇನ್ನು ಮುಂದಿನ ಗೀತೆಯನ್ನು ಮೂಡಿ ಬರ್ತಾ ಇದೆ ರವಿ ಮಾಮ ಚಿತ್ರದ ಗೀತೆ. ಈ ಚಿತ್ರದಲ್ಲಿನೂ ಕೂಡ ಈ ಗೀತೆಯಲ್ಲಿಯೂ ಕೂಡ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿ ಇದೆ. ಹಾಗೆ ಎಸ್ ನಾರಾಯಣ್ ಅವರ ಸಾಹಿತ್ಯ ಮತ್ತು ಚೈತನ್ಯ ಅವರ ಸೂಪರ್ ಕಂಪೋಸಿಷನ್ ಈ ಗೀತೆಗಿದೆ. ಇದಾದ ನಂತರ ಮತ್ತೊಂದು ಗೀತೆ ಅಂತರ್ಗಾಮಿ ಚಿತ್ರದ್ದು, ಬಾಲಕೃಷ್ಣ ಅವರ ಸಾಹಿತ್ಯದಲ್ಲಿ ಹಾಗೆ ರಾಜೇಶ್ ರಾಮನಾಥ್ ಅವರ ಕಂಪೋಸಿಷನ್ನಲ್ಲಿ. ಈ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈ ಗೀತೆಗಳೊಂದಿಗೆ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನದ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ದಿ ಎಂಡ್ ಹೇಳುವಂತಹ ಸಮಯ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ಸೊಗಸಾದಂತಹ ಕನಸುಗಳು ನಿಮ್ಮದಾಗಲಿ, ಕನಸೆಲ್ಲ ನನಸಾಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ.